ಆಕಾಶವಾಣಿ ಭದ್ರಾವತಿ ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1947ನೇ ಶಕ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ 9ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:58:34 ಆತ್ಮೀಯ ಶ್ರೋತೃಗಳಿಗೆಲ್ಲ ನಳಿನಾಮೋಹನ್ ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ. ಇಂದಿನ ಎಲ್ಲ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಆಕಾಶವಾಣಿ ಭದ್ರಾವತಿ. ಈಗ ಸಮಯ 6:35. ಇಂದಿನ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಭದ್ರಾವತಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಿಗ್ಗೆ 6:10 ಚಿಂತನ, 6:30 ಗೀತಾರಾಧನ, 6:30 ಚಿಂತನ ಎಲ್ಎಸ್ ಕಲ್ಲಪ್ಪನಮಠ ಅವರಿಂದ. ಈ ಬೆಳಿಗ್ಗೆ 6:35 ಕರುಣಾಳುಬಾ ಬೆಳಕೆ, ಡಾ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳುಬಾ ಬೆಳಕೆ ಕಥನಗಳು. ಇಂದಿನ ಸಂಚಿಕೆಯಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ದಂತಕತೆ. ಈ ಬೆಳಿಗ್ಗೆ 6:40 ಯುಎಎಚ್ಎಸ್ ನೇಗಿಲು ಮುರಿತ, ವಿಷಯ ಪಂಚಗವ್ಯ ತಯಾರಿಸುವ ವಿಧಾನ ಮತ್ತು ಬಳಕೆ ಕುರಿತು ತಜ್ಞರಾದ ಡಾ ಸುಜಾತ ಎಚ್ಟಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕಾಲೇಜು, ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯವರಿಂದ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ಇನ್ನು ಈ ಬೆಳಿಗ್ಗೆ 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಅಡೆತಡ ವಾಸಿಕ, ಈ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಡಾ ಎಂಜೆ ಪ್ರಭು. 6:50

ಸುದ್ದಿ ಮಿಂಚು 7:15 ಬಣುಕು ಜಟಕ ಬಂಡಿ ವಿಶೇಷ ಸಾಧಕರ ಸಂದರ್ಶನ. ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಇನ್ನು ಈ ಬೆಳಿಗ್ಗೆ 7:45 ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಈ ಬೆಳಿಗ್ಗೆ 8:30 ಹೆಲ್ತ್ ಪ್ರೋಗ್ರಾಂ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಷಿತಾ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್. ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು. ಈ ಬೆಳಗ್ಗೆ 10:00 ಹಾಡು ಮಾತಾಡು ಕೇಳುಗರ ನೆಚ್ಚಿನ ಕಾರ್ಯಕ್ರಮ. ಇಂದಿನ ವಿಶೇಷತೆ ಗಾದೆ ಬಿಡಿಸಿ ಗಾದೆಯ ಗಾಡಿ. ಈ ಬೆಳಗ್ಗೆ 11:00 ವಿಶೇಷ ಕಾರ್ಯಕ್ರಮ ಚೈತ್ರವನ ಕಾರ್ಯಕ್ರಮ. ಬೆಳಗ್ಗೆ 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. ಬೆಳಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಕಿನ್ನರಿ ಪದವನ್ನ ಆಲಿಸಲಿದ್ದೀರಿ ಬಟ್ಟೆ ಮಲ್ಲಮ್ಮ, ಆಂಜನೇಯ ಜೋಗಿ ಮತ್ತು ತಂಡದಿಂದ. ಮಧ್ಯಾಹ್ನ 12:05 ಮಮತಾ ವಿಹಾರ ನಾಟಕ ಪೋನಾಯಣ, ರಚನೆ ಬಿಹಾರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಮಧ್ಯಾಹ್ನ 12:35 ಹೆಲ್ತ್ ಪ್ರೋಗ್ರಾಂ. ಆರೋಗ್ಯ ಮತ್ತು ಕೃಷಿ ವಿದ್ಯೆ ಅಡಿ ದಾಕ್ಷಾಯಿಣಿ ರಾಮನಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಿಳಾ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ವಿಷಯ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. ಮಧ್ಯಾಹ್ನ 2:40 ಭಾವಗೀತೆಗಳು. ಮಧ್ಯಾಹ್ನ 3:00 ಚಾಟ್ ಶೋ. ಇನ್ನು 4:00 ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ ಪ್ರಸಾರವಾಗುವುದು. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:00 ಚಿತ್ರಗೀತೆಗಳು. ಸಂಜೆ 6:00 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಡಾ ರುದ್ರೇಗೌಡ, ಬೇಸಾಯ ಶಾಸ್ತ್ರ ತಜ್ಞರು, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಇನ್ನು 7:45 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಈ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು. ಈ ರಾತ್ರಿ 9:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ಈ ರಾತ್ರಿ 9:30 ಯಕ್ಷಗಾನ. ಯಕ್ಷಗಾನ ಪ್ರಸಂಗ ಮಗವದೆ ಆಲಿಸಲಿದ್ದೀರಿ ಕೃಷ್ಣ ಟಿ ಭಟ್ ಮತ್ತು ತಂಡದವರಿಂದ. ಇನ್ನು ಈ ರಾತ್ರಿ 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ಆಕಾಶವಾಣಿ ಭದ್ರಾವತಿ ಮತ್ತು ಬೆಂಗಳೂರು ಕೇಂದ್ರದಿಂದ ಪ್ರಸಾರ

0: enhance capabilities of security agencies through rapid intervention, area domination, hostage rescue, casualty evacuation, and coordinated operations. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 6:10. ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಗೀತಾರಾಧನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭಾವನೆ ಗೆಳತಿ ನಳಿನಾ ಮೋಹನ್. ಕೆಳಗೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆಲ್ಲ ಪರಿಚಯ ಮಾಡಲು ಹೊರಟಿರುವಂತಹ ಒಂದು ವಿಶೇಷವಾದ ಸ್ಥಳ ಯಾವುದೆಂದರೆ, ಪುರಾಣ ಕಾಲದಲ್ಲಿ ಇದೊಂದು ದಟ್ಟ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತಹ ಅಮಾಯಕ ಮುಗ್ಧ ಜನರಿಗೆ ಕೆಲವು ದುಷ್ಟ ರಾಕ್ಷಸರು ಹಿಂಸಿಸ್ತಾ ಇದ್ದರಂತೆ. ದಿನೇ ದಿನೇ ಈ ರಾಕ್ಷಸರ ದೌರ್ಜನ್ಯ ಎಷ್ಟಿತ್ತಂದ್ರೆ, ಆ ಮುಗ್ಧ ಅಮಾಯಕ ಜನಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆಗ ಆ ಅಮಾಯಕ ಗ್ರಾಮಸ್ಥರ ರಕ್ಷಣೆಗೆ ಬಂದವಳೇ ಇಲ್ಲಿ ನೆಲೆಸಿರುವ ಈ ದೇವಿ ಎಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಹಾಗಾದರೆ ಈ ದೇವತೆ ಯಾರು ಮತ್ತು ಯಾವ ಸ್ಥಳದಲ್ಲಿದ್ದಾಳೆ ಎಂದು ತಿಳಿಯುವುದಕ್ಕೂ ಮುಂಚೆ ಬಿಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂತಹ ತಂದಿಗೆ ನಿಮ್ಮ ಗಂಧದ ಎಂಬ ಗೌಟೀರಿಯವರ ಪದವನ್ನು ಕೇಳುವ ಮೂಲಕ ಇಂದಿನ ಗೀತಾರಾಧನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.

ಕೇಳಿದ್ರೆ ಒಂದು ಮಧುರವಾದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ಈ ಮುಂಚೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಮಾಯಕ ಜನರ ರಕ್ಷಣೆಗೆ ಭೂಲೋಕಕ್ಕೆ ಬಂದ ದೇವಿಯ ಮತ್ತು ದೇವಾಲಯದ ಬಗ್ಗೆ. ಈ ದೇವತೆಯೇ ಅಮಾಯಕರ ಜನರ ಮೇಲೆ ಆಗುತ್ತಿದ್ದಂತಹ ಆ ದುಷ್ಟ ರಾಕ್ಷಸರ ದೌರ್ಜನ್ಯವನ್ನ ತಡೆದು ಆ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿದಂತೆ. ಕೋಪದಿಂದ ಕುದಿಯುತ್ತಿದ್ದ ಆ ದೇವಿಯನ್ನು ಕಂಡ ಜನ ಭಕ್ತಿ ಪರವಶದಿಂದ ಚಂಡಿಕೇಶ್ವರಿ ಚೌಡೇಶ್ವರಿ ಎಂದು ಕರೆದ್ರಂತೆ. ದುಷ್ಟ ನಾಶನದ ನಂತರ ಈ ಭೂಮಿಯನ್ನ ಕಾಪಾಡುತ್ತೇನೆ ಎಂದು ಮಾತೆ ಆಶೀರ್ವದಿಸಿ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ಲು. ಆದ್ದರಿಂದಲೇ ಈ ಕ್ಷೇತ್ರ ಚೌಡೇಶ್ವರಿ ತಾಯಿಯ ದಿವ್ಯ ಸ್ಥಾನವಾಯಿತು. ಬನ್ನಿ ಹಾಗಾದ್ರೆ ಈ ದೇವಾಲಯ ಯಾವುದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗಣೇಶ್ ಎಚ್ ಜಿ ಅವರ ಧ್ವನಿಯಲ್ಲಿ ಶ್ರೀಪಾದರಾಯರು ರಚಿಸಿರುವ ಒಂದಿಪಿ ನಿನಗೆ ಗಣನಾಥ ಎಂಬ ಭಕ್ತಿಗೀತೆಯನ್ನ ಕೇಳಿ ಬರೋಣ.

ಶ್ರೋತೃಗಳೇ, ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಚಂಡಿಕೇಶ್ವರಿ ದೇವಾಲಯದ ಬಗ್ಗೆ. ಅಂದ ಹಾಗೆ ಇಲ್ಲಿ ತಾಯಿ ಕೇವಲ ಪೂಜಾ ಮೂರ್ತಿಯಲ್ಲ, ಗ್ರಾಮದ ಕಾವಲು ದೇವತೆ, ಜನಜೀವನದ ಅವಿಭಾಜ್ಯ ಅಂಗ. ಸ್ಥಳೀಯರ ನಂಬಿಕೆಯಂತೆ ತಾಯಿಯ ಸನ್ನಿಧಿಯಲ್ಲಿ ಭಕ್ತಿಯಿಂದ ಬೇಡಿಕೊಂಡ್ರೆ ಮನಃಶಾಂತಿ ದೊರೆಯುತ್ತೆ, ಕಷ್ಟಗಳು ತಗ್ಗುತ್ತವೆ, ಕುಟುಂಬದಲ್ಲಿ ಸಮಾಧಾನ ನೆಲೆಸುತ್ತದೆ. ಸುತ್ತಮುತ್ತಲಿನ ಜನ ತಮ್ಮ ಯಾವುದೇ ಒಳ್ಳೆಯ ಕೆಲಸಕ್ಕೂ ಮುಂಚೆ ತಾಯಿಯೇ ಚೌಡೇಶ್ವರಿಯ ಬಳಿ ಹೂವಿನ ಅಪ್ಪಣೆಯನ್ನ ಕೇಳುವುದುಂಟು. ಆಕೆ ಒಪ್ಪಿದ್ರೆ ಮಾತ್ರ ಆ ಕೆಲಸಕ್ಕೆ ಕೈ ಹಾಕುವುದು. ಹಾಗಿದ್ರೆ ಈ ಪುಣ್ಯ ಕ್ಷೇತ್ರ ಎಲ್ಲಿದೆ ಎಂಬ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಮೂಡಿ ಬರಲಿದೆ ಮರವಿದು ಪಲವೆರು ಎಂಬ ಭಕ್ತಿಗೀತೆ. ರಚನೆ ಅಕ್ಕ ಮಹಾದೇವಿ, ಗಾಯಕರು ಸುಕನ್ಯಾ ಪ್ರಭಾಕರ್.

ಶ್ರೋತೃಗಳು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಚಂಡಿಕೇಶ್ವರಿ ದೇವಾಲಯದ ಬಗ್ಗೆ. ಈ ಒಂದು ವಿಶೇಷವಾದ ಪುಣ್ಯಕ್ಷೇತ್ರ ಇರುವುದು ಇಲ್ಲಿ ಎಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕನ್ನಂಗಿ ಗ್ರಾಮದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂತಹ ಅಲಸೆ ಎಂಬ ಊರಿನಲ್ಲಿ ಈ ಪುಣ್ಯಕ್ಷೇತ್ರವಿದೆ ಎಂದು ಹೇಳ್ತಾ ಇಂದಿನ ಗೀತಾರಾಧನಾ ಕಾರ್ಯಕ್ರಮದ ಕಡೆಯ ಭಕ್ತಿ ಗೀತೆಯೊಂದಿಗೆ ಮುಕ್ತಾಯಗೊಳಿಸೋಣ. ಈ ಮುಂದಿನ ಗೀತೆ ಮಂಜುಳಾ ಕೆ ಎಚ್ ಅವರ ರಚನೆ ಹತ್ತೂರಸಿರು ದೇವಿ ಎಂಬ ಭಕ್ತಿ ಗೀತೆಯನ್ನು ವಿದ್ಯಾ ಮಂಜುನಾಥ್ ಅವರ ಧ್ವನಿಯಲ್ಲಿ ಕೇಳಿಬರೋಣ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದುವರೆಗೂ ಗೀತಾರಾಧನಾ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಈಗ ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಚಿಂತನವನ್ನ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ.
2: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ ಸಹನೆ ಸಂತಸ ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ ಸಹಕಾರ ಸಹಬಾಳ್ವೆ ದೀನ ದುರ್ಬಲರ ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್ ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ ಶಾಂತಿ ಸಹಾಯ ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ ವಿನಯ ಧನ ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ ಕುಲಮದ ವಿದ್ಯಾಮದ ರೂಪಮದ ಯೌವನಮದ ಬಲಮದ ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ ಓಟ ಪ್ರವಾಸ ರೇಡಿಯೋ ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ ಕುಟುಂಬ ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿ ಇಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ ಸುಖ ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
1: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನವನ್ನ ಆಲಿಸಿದಿರಿ. ನಾಳೆ ಇದೇ ಸಮಯಕ್ಕೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಬಹುದು. ಇಂದಿನ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕರುಣಾಳುಬ ಬೆಳಕಿ. ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳುಬ ಬೆಳಕಿ ಕಥನಗಳನ್ನು ಆಲಿಸಲಿದ್ದೀರಿ. ಸಂಜೆಗೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ದಂತಕಥೆ.

0: शोभने करुनाडु बाबेळके सरणियल्लि डाक्टर् गुरुराज कर्जगि
1: ईश्वरचंद्र विद्यासागर अवरु नम्म देश कंडंत श्रेष्ठ समाज सुधारकरु ಅವರು ಜ್ಞಾನಕ್ಕಾಗಿ ವಿನಯಕ್ಕಾಗಿ ತುಂಬಾ ಪ್ರಸಿದ್ಧರಾದವರು. ಎಂದಿಗೂ ತಮ್ಮ ಜ್ಞಾನದ ಪ್ರದರ್ಶನ ಮಾಡದೆ ಎಲ್ಲರಲ್ಲೂ ತುಂಬಾ ವಿಶ್ವಾಸ ತೋರಿಸ್ತಾ ವಿನಯವನ್ನೇ ತೋರಿಸ್ತಿದ್ದಂತಹ ಈಶ್ವರಚಂದ್ರರು ಬದುಕಿದಾಗಲೇ ದಂತಕಥೆ ಆದಂಥವರು. ಇದೊಂದು ಘಟನೆ ನನ್ನ ಮನಸ್ಸಲ್ಲಿ ಬಹಳ ಅಚ್ಚಳಿದೆ ಕೂತ್ಕೊಂಡ್ಬಿಟ್ಟಿದೆ. 1856 ಭಾರತ ದೇಶದಲ್ಲಿ ಭಾರಿ ಬರಗಾಲ ಬಂತಂತೆ. ಎಂಥ ಬವಣೆ ಅಂದ್ರೆ ಎಲ್ಲೆಲ್ಲೇ ಹಾಹಾಕಾರ, ಬಡ ಜನರ ಬವಣೆ ಹೇಳೋಕ್ಕಾಗಲ್ಲ, ಒಂದು ಹೊತ್ತಿನ ಊಟ ಸಿಕ್ಕರು ಸಾಕು ಅಂತ. ಅಂತ ಸ್ಥಿತಿಯಲ್ಲಿ ಒಂದು ದಿವಸ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸುತ್ತಮುತ್ತಲ ನೋಡ್ತಾರೆ, ಎಲ್ಲಿ ನೋಡಿದಲ್ಲಿ ಕಂಗೆಡಿಸುವಂತಹ ವಾತಾವರಣ, ಎಲ್ಲಿ ನೋಡಿದಲ್ಲಿ ಬಡತನ, ಎಲ್ಲಿ ನೋಡಿದಲ್ಲಿ ಭಿಕ್ಷುಕರು, ಈ ತರ ಇತ್ತು. ಒಪ್ಪಟ್ಟು ಹುಡುಗ ನಿಂತು ಕೈ ಮುಗಿದಂತೆ. ಅವನು ನೋಡಿದ್ರೆ ದೈನ್ಯತೆ ಎದ್ದು ಬಂದಂತಹ ಮನುಷ್ಯ ಆತ. ಅವನು ನೋಡಿ, ಏನಪ್ಪ ಮಗು ಅಂದ್ರು. ಆ ಹುಡುಗ ಹತ್ರ ಬಂದು, ಸ್ವಾಮಿ ಒಂದು ಕಾಸು ಕೊಡ್ತೀರಾ ಸ್ವಾಮಿ, ನನಗೆ 2 ದಿವಸದಿಂದ ಏನು ತಿಂದಿಲ್ಲ ಅಂದ. ಅವನು ಉಪವಾಸ ಇದ್ದಾನೆ ಅಂತ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಆಗ ಈಶ್ವರಚಂದ್ರ ಕೇಳಿದ್ರಂತೆ, ನಾನು 1 ಕಾಸು ಕೊಡೋದಿಲ್ಲ ಮಗು, 4 ಕಾಸು ಕೊಡ್ತೇನೆ, ಅದನ್ನ ಹೇಗ್ ಬಳಸ್ತೀ ಅಂದ್ರು. ಆ ಹುಡುಗ ಹೇಳ್ದ, ತಮಾಷೆ ಮಾಡಬೇಡಿ ಸ್ವಾಮಿ, ನಾವು ಬಡವರು, 4 ಕಾಸು ಯಾರು ಕೊಡ್ತಾರೆ ಭಿಕ್ಷೆ ಅಂದ. ಈಶ್ವರಚಂದ್ರ ಹೇಳಿದ್ರು, ಇಲ್ಲಪ್ಪ ನಾ ತಮಾಷೆ ಮಾಡ್ತಾ ಇಲ್ಲ, ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಹೇಳಿ ಏನ್ ಮಾಡ್ತೀ, ಈ 4 ಕಾಸು ಕೊಟ್ರೆ ಏನ್ ಮಾಡ್ತಿ. ಆ ಹುಡುಗ ಹೇಳ್ದ, ಸ್ವಾಮಿ 2 ಕಾಸಿಂದ ತಿನ್ನೋದಕ್ಕೆ ಏನಾದ್ರೂ ತಗೋತೇನೆ, ಮತ್ತೆ ಇನ್ನಕ್ಕೆ 2 ಕಾಸು ನಮ್ಮ ತಾಯಿ ಕೊಡ್ತೇನೆ, ಆಕೇನು ಊಟ ಮಾಡ್ಬೇಕಲ್ವಾ ಅಂದ. ಈಶ್ವರಚಂದ್ರ ಮತ್ ಕೇಳಿದ್ರು, ಈ 4 ಕಾಸಿನ ಬದಲು 2 ಆಣೆ ಕೊಟ್ರೆ ಏನ್ ಮಾಡ್ತೀಯಾ ಅಂದ್ರು. ಆ ಹುಡುಗ ಮುಖ ಊದಿಸ್ಕೊಂಡು ಹೊರಟೆ ಬಿಟ್ಟ ಅಲ್ಲಿ. ಇಲ್ಲೇ ಇಲ್ಲ, ಈ ಮನುಷ್ಯ ಬರೀ ಮಾತಾಡ್ತಾನೆ, ದುಡ್ಡು ಕೊಡೋದಿಲ್ಲ ಅಂತ ಅನ್ಸಿರ್ಬೇಕು ಅವನಿಗೆ. ಈಶ್ವರಚಂದ್ರ ಅವ್ನ ಹಿಂದೆ ಹೋದ್ರು, ನಿಲ್ಲಿಸಿದ್ರು. ಮಗು ನೀನ್ ಕೇಟ್ಲೆ ಮಾಡ್ಬೇಕು ಅಂತ ಇಲ್ಲಪ್ಪ ನನ್ನ ಮನಸ್ಸು, ನಿಜವಾಗ್ಲೂ 2 ಆಣೆ ಕೊಟ್ರೆ ಏನ್ ಮಾಡ್ತೀಯಾ ನೀನು ಅಂದ್ರು. ಆ ಹುಡುಗ, ಆಯ್ತು ಸ್ವಾಮಿ, 1 ಆಣೆ ಒಳಗೆ ಹೊಟ್ಟೆ ತುಂಬ ಆಹಾರ ತಗೊಂಡು ತಿಂತೇನೆ, ಮತ್ತೇನ್ ಸಿಗ್ತದೋ ಗೊತ್ತಿಲ್ಲ, 1 ಆಣೆನ ನನ್ನ ಅಬ್ಬನಿಗೆ ಕೊಡ್ತೇನೆ ಅಂದ. ಹೌದಾ, ಹಾಗಾದ್ರೆ ತಗೋ, 2 ಆಣೆ ಅಲ್ಲ 4 ಆಣೆ ತಗೋ ಅಂತ ಜೇಬಿನ ತೆಗೆದು ಕೊಟ್ರು ಈಶ್ವರಚಂದ್ರ. ಈ ಹೇಳ ಮಗು, ಈ 4 ಆಣೆಯನ್ನು ಹೇಗ್ ಬಳಸ್ತೀ ಅಂತ ಕೇಳಿದ್ರು. ಆ ಹುಗ್ಗಿನಿಂದ ಹುಡುಗ ಸಂತೋಷದ ಮುಖ ಅರಳಿಸ್ಕೊಂಡು ಹೇಳಿದ, 1 ಆಣೆಯಿಂದ ಆಹಾರ ತಗೋತೇನೆ ಸರ್, 1 ಆಣೆಯನ್ನ ತಾಯಿ ಕೊಡ್ತೇನೆ, ಇನ್ 2 ಆಣೆಯಿಂದ ಮಾವಿನ ಹಣ್ಣು ಕೊಂಡ್ಕೊಂಡು ಅದನ್ನ ವ್ಯಾಪಾರ ಮಾಡಿ ಸ್ವಲ್ಪ ಹಣ ಗಳಿಸ್ತೇನೆ, ನಿಧಾನಕ್ಕೆ ನಿಷ್ಠೆಯಿಂದ ಬದುಕ್ತೇನೆ ಅಂದ. ಈಶ್ವರಚಂದ್ರ ಅವರು ಹುಡುಗನ ಕೈಯಲ್ಲಿ ಕೊಟ್ಟಿದ್ರಲ್ಲ 4 ಆಣೆಯನ್ನ, ಅದನ್ನ ಕಿತ್ಕೊಂಡ್ರು. ಅದ್ರ ಬದಲಾಗಿ 1 ರೂಪಾಯಿ ನಾಣ್ಯ ಕೊಟ್ರು. ದೇವ್ರು ಒಳ್ಳೇದ್ ಮಾಡ್ಲಿ ಮಗು ನಿನಗೆ ಅಂತ ಹಾರೈಸಿದ್ರು. ಹುಡುಗ ದೊಡ್ಡ ನಿಧಿ ಸಿಕ್ಕ ಹಾಗೆ ಎದೆಗೆ ಅವಚಿಕೊಂಡು ಓಡಿದ. 4 ವರ್ಷ ಆಗಿರ್ಬೇಕು, 5 ವರ್ಷ ಆಗಿರ್ಬೇಕು. ಈಶ್ವರಚಂದ್ರ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಯುವಕ ಬಂದು, ಸ್ವಾಮಿ ನಿಂತ್ಕೊಳ್ಳಿ ಅಂತ ಕಾಲ್ ಮುಟ್ಟು ನಮಸ್ಕಾರ ಮಾಡಿದಂತೆ. ಯಾರಪ್ಪ ನೀನು ಅಂದ್ರು. ಸ್ವಾಮಿ ನಿಮ್ ಹೆಸರು ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ನೆನಪಿರೋಕ್ ಸಾಧ್ಯ ಇಲ್ಲ, ಇಲ್ಲಿ ಬನ್ನಿ ದಯವಿಟ್ಟು, ಇದು ನಿಮ್ಮ ಅಂಗಡಿ. ಈ ಅಂಗಡಿ ಎಂತ ತೋರಿಸಿದ, ಹಣ್ಣಿನ ಅಂಗಡಿ, ನಂದೆ ಹಂಗಪ್ಪ ಅಂಗಡಿ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ಇದು ಬಂಡವಾಳ ನೀವೇ ಕೊಟ್ಟದ್ದು ಅಂತ ಹೇಳಿ ಹೇಳಿದ. ಅವತ್ತೊಂದು ರೂಪಾಯಿ ಕೊಟ್ಟಿದ್ರೆ ನೆನಪಿದೆಯಾ ಸ್ವಾಮಿ ನನಗೆ, ನಾನು 2 ಆಣೆಯಲ್ಲಿ ಊಟ ಮಾಡಿ 2 ಆಣೆ ಅಮ್ಮನಿಗೆ ಕೊಟ್ಟು ಉಳಿದು 8 ಆಣೆಯಲ್ಲಿ ಮಾವಿನ ಹಣ್ಣು ತಗೊಂಡು ಮಾರಿದೆ, ಸ್ವಲ್ಪ ದುಡ್ಡು ಬಂತು, ಅದನ್ನು ಉಳಿಸ್ಕೊಂಡು ಮಾಡಿ ಮಾಡಿ ಮಾಡಿ ಮಾಡಿ ಇವತ್ತೊಂದು ಅಂಗಡಿ ಹಾಕೊಂಡಿದ್ದೀನಿ ಸ್ವಾಮಿ ಅಂತ ಹೇಳಿದ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಸಂತೋಷದಿಂದ ಹುಡುಗನ ಅಪ್ಪಿಕೊಂಡು ಹತ್ರಂತೆ. ಅವ್ರು ಬರೀತಾರೆ, ಒಳ್ಳೆ ಭಾವನೆಯಿಂದ ಕೊಟ್ಟಂತ ಒಂದು ಪುಟ್ಟ ಕಾಣಿಕೆ ಕೂಡ ಒಂದು ಮನೆಗೆ ಬೆಳಕಾಗ್ತದೆ, ಒಂದು ಜೀವನಕ್ಕೆ ದಾರಿ ದೀಪ ಆಗ್ತದೆ ಅಂತ. ಅದರಿಂದ ನಾವೇನಾದ್ರೂ ಕೈ ಎತ್ತಿ ಕೊಡೋ ಪ್ರಸಂಗ ಬಂದಾಗ ಆ ಭಾವನೆಯಿಂದ ಕೊಡೋಣ. ಈ ಕೊಟ್ಟ ದುಡ್ಡು ಇವತ್ತು ಖಾಲಿ ಆಯ್ತು ಅಂತ ಅನ್ಕೋಬೇಡಿ. ಈ ದುಡ್ಡಿಂದ ಯಾರಿಗೋ ಮನೆ ಬೆಳಗುತ್ತದೆ, ಯಾರೋ ಜೀವನಕ್ಕೊಂದು ಉದ್ದೇಶ ಆಗ್ತದೆ, ಅದರಿಂದ ಕೊಡುವಾಗ ಆ ಮನಸ್ಸಿನ ಕೊಡೋಣ ಅಂತ ಹೇಳಿದಂತ ಈಶ್ವರಚಂದ್ರ ವಿದ್ಯಾಸಾಗರ್ ಅವರಿಗೆ ನಮ್ಮ ಕೃತಜ್ಞತೆಗಳು ಎಂದೆಂದಿಗೂ ಸಲ್ಲಬೇಕು.
0: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ಸಮಯ 6:40 ಐದು

0: ಸಂದೇಶಗಳು ನಮ್ಮ ಮುಂದಿನ ಕಾರ್ಯಕ್ರಮ ನೇಗಿಲ ಮಡಿತ. ನೇಗಿಲ ಮಡಿತ ಕಾರ್ಯಕ್ರಮದಲ್ಲಿ ವಿಷಯ ಪಂಚಗವ್ಯ ತಯಾರಿಸುವ ವಿಧಾನ ಮತ್ತು ಬಳಕೆ ಕುರಿತು ತಜ್ಞರಾದ ಡಾ ಸುಜಾತಾ ಎಚ್ಟಿ ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕಾಲೇಜು ಕೆಳದೇಶಿ ಉಪನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರಿಂದ ಆಲಿಸಲಿದ್ದೀರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಜಾತಾ ಎಚ್ಟಿ, ಸಹಾಯಕ ಪ್ರಾಧ್ಯಾಪಿಕೆಯಾಗಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಪಂಚಗವ್ಯ ತಯಾರಿಸುವ ವಿಧಾನ ಮತ್ತು ಅದನ್ನು ಬಳಸುವ ವಿಧಾನ. ಪಂಚಗವ್ಯ ಎಂಬುದು ಸಾವಯವ ಕೃಷಿಯಲ್ಲಿ ನಾವು ಬಳಸುವಂತಹ ಒಂದು ದ್ರವರೂಪದ ಗೊಬ್ಬರ. ಇದು ಬೆಳೆ ಪ್ರಚೋದಕ ಕೂಡ ಹೌದು. ಪಂಚಗವ್ಯವನ್ನ ಬೆಳೆಯಲ್ಲಿ ಹೂವು ಆಡುವಿಕೆಯನ್ನು ಹೆಚ್ಚಿಸುವುದಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಬೆಳೆಗಳ ಇಳುವರಿಯನ್ನ ಜಾಸ್ತಿ ಮಾಡಲಿಕ್ಕೆ ಬಳಸಬಹುದು. ಪಂಚಗವ್ಯ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ, ಸಗಣಿ 7 ಕೆಜಿ, ಹಸುವಿನ ತುಪ್ಪ 1 ಕೆಜಿ, ಗಂಜಲ 10 ಲೀಟರ್, ನೀರು 10 ಲೀಟರ್, 3 ಲೀಟರ್ ಹಾಲು, ಮೊಸರು 2 ಲೀಟರ್, ಎಳುನೀರು 3 ಲೀಟರ್, ಬೆಲ್ಲ 3 ಕೆಜಿ, ಬಾಳೆಹಣ್ಣು 1-12 ಬೇಕಾಗುತ್ತೆ. ಬಾಳೆಹಣ್ಣು ಚೆನ್ನಾಗಿ ಕಳೆದಿರಬೇಕಾಗುತ್ತೆ. ಪಂಚಗವ್ಯ ತಯಾರಿಸುವ ವಿಧಾನ ಯಾವುದು ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, ಮೊದಲನೇ ದಿನ ನಾವು ಒಂದು 50 ಲೀಟರ್ ಕೆಪಾಸಿಟಿ ಇರುವಂತ ಒಂದು ಡ್ರಮ್, ಪ್ಲಾಸ್ಟಿಕ್ ಡ್ರಮ್ ಅಥವಾ ಒಂದು ಯಾವ್ದಾದ್ರು ಕಂಟೈನರ್, ಅದನ್ನ ಕಾಂಕ್ರೀಟ್ ತೊಟ್ಟಿ ಕೂಡ ಆಗಿರಬಹುದು, ಒಂದು 50 ಲೀಟರ್ ಕೆಪಾಸಿಟಿ ಇರಬೇಕು. ಅದಕ್ಕೆ 7 ಕೆಜಿ ಸಗಣಿ ಜೊತೆ 1 ಕೆಜಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ ಬಿಡಬೇಕು. 2 ದಿನಗಳ ಕಾಲ ಹಾಗೆ ಬಿಡಬೇಕು. 2 ದಿನ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡ್ತಿರ್ಬೇಕು, ದಿನಕ್ಕೆ 2 ಸಾರಿ, ಬೆಳಿಗ್ಗೆ ಸಂಜೆ. 3ನೇ ದಿನ ಈ ಮಿಶ್ರಣಕ್ಕೆ ಒಂದು 10 ಲೀಟರ್ ನೀರು ಮತ್ತು 10 ಲೀಟರ್ ಗಂಜಲವನ್ನ ಬೆರೆಸಿ ಕಲಸಬೇಕು ನೀಟಾಗಿ. ಈ ಮಿಶ್ರಣವನ್ನ ಮುಂದಿನ 15 ದಿನಗಳ ಕಾಲ ಬಿಡಬೇಕು. ಹಾಗೆ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಕೋಲಿನ ಸಹಾಯದಿಂದ ಎಡದಿಂದ ಬಲಕ್ಕೆ ವೃತ್ತಾಕಾರವಾಗಿ ಕಲಸುತ್ತಿರಬೇಕು. ಒಂದು 16ನೇ ದಿನ ಈ ಮಿಶ್ರಣಕ್ಕೆ ಒಂದು 3 ಲೀಟರ್ ಹಸುವಿನ ಹಾಲು, 2 ಲೀಟರ್ ಮೊಸರು, 3 ಲೀಟರ್ ಎಳೆನೀರು, ಮತ್ತೆ ಒಂದು 3 ಕೆಜಿ ಬೆಲ್ಲ, ಮತ್ತೆ ಈಗ 12 ಮಾಗಿದ ಬಾಳೆಹಣ್ಣು ಇದವಲ್ಲ ಅವನ್ನ ತಗೊಂಡು ಮಿಶ್ರಣ ಮಾಡಬೇಕು. 6 ದಿನಗಳ ಕಾಲ ಅದನ್ನು ಕಳಿಯಕ್ ಮತ್ತೆ ಬಿಡಬೇಕು. ನೆಕ್ಸ್ಟ್ 6 ದಿನಗಳ ಕಾಲ ಬಿಡಬೇಕು ಚೆನ್ನಾಗಿ ಕಳಿಯಲಿಕ್ಕೆ. ಈ ಸಮಯದಲ್ಲಿ ಸಹ ದಿನಕ್ಕೆ 2 ಬಾರಿ ಚೆನ್ನಾಗಿ ಕೋಲಿನಿಂದ ವೃತ್ತಾಕಾರವಾಗಿ ಕಲಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈ ತರ ಪ್ರಿಪೇರ್ ಮಾಡಿಟ್ಕೊಂಡಿರುವಂತಹ ದ್ರಾವಣ 2 ವಾರಗಳ ನಂತರ ಸೋಸಿ ಸಿಂಪಡಣೆಗೆ ರೆಡಿ ಆಗುತ್ತೆ. ಸೋಸ್ಕೊಂಡು ಸಿಂಪಡಣೆಯನ್ನು ಮಾಡಬಹುದು. ಈ ಬಳಸುವ ವಿಧಾನ ಹೇಗೆ ಅಂತ ನೋಡಿದ್ರೆ, ಸೊ ಇಲ್ಲಿ 1 ಎಕರೆಗೆ 250 ಲೀಟರ್ ಅಷ್ಟು ಸಿಂಪಡಣಾ ದ್ರಾವಣವನ್ನ ನಾವು ತಯಾರು ಮಾಡ್ಕೋಬೇಕಾಗುತ್ತೆ. ಈ 250 ಲೀಟರ್ ನೀರಿಗೆ 7.5 ಲೀಟರ್ ಪಂಚಗವ್ಯವನ್ನ ಮಿಶ್ರಣ ಮಾಡ್ಕೋಬೇಕು. ಅಂದ್ರೆ ಇದು 3% ಸಿಂಪಡಣಾ ದ್ರಾವಣ ಆಗುತ್ತೆ. ಪಂಚಗವ್ಯದ ಕಾನ್ಸಂಟ್ರೇಷನ್ 3% ಅಥವಾ 3% ದ್ರಾವಣವನ್ನ ನಾವು ಹೂ ಬಿಡುವ ಟೈಮಲ್ಲಿ ಮತ್ತೆ ಹೂ ಬಿಟ್ಟು 15 ದಿನ ಆದ್ಮೇಲೆ 2 ಸಲ ನಾವು ಸಿಂಪಡಣೆಯನ್ನ ಮಾಡಿದ್ರೆ ನಾವು ಅಧಿಕ ಇಳುವರಿಯನ್ನ ಪಡೆಯಬಹುದು. ಇದಲ್ಲದೆ ತೋಟಗಾರಿಕೆ ಬೆಳೆಗಳಲ್ಲಿ ಕೊಡೋದಾದ್ರೆ, ಒಂದು 30 ಲೀಟರ್ ಪಂಚಗವ್ಯವನ್ನ ಹೂ ಬಿಡೋ ಟೈಮಲ್ಲಿ, ಹೂ ಬಿಡೋ ಸಮಯದಲ್ಲಿ ನೀರಿನ ಜೊತೆ, ನಾವು ನೀರಾವರಿ ನೀರಿನ ಜೊತೆ ಕೊಡಬಹುದು. ಅಥವಾ 3%ರ ದ್ರಾವಣವನ್ನ ತಯಾರಿಸಿಕೊಂಡು ನಾವು ಸಿಂಪಡಣೆ ಕೂಡ ಮಾಡಬಹುದು. 3%ರ ದ್ರಾವಣ ಅಂತ ಹೇಳಿದ್ರೆ 10 ಲೀಟರ್ ನೀರಿಗೆ 3 ಲೀಟರ್ ಪಂಚಗವ್ಯವನ್ನ ಸೇರಿಸ್ಕೋಬೇಕು. ಸೊ ಇದು ಬಳಸುವ ವಿಧಾನ. ಪಂಚಗವ್ಯ ಸಿಂಪಡಣೆ ಮಾಡುವುದರಿಂದ ಆಗುವ ಲಾಭಗಳೇನಂತ ಹೇಳಿದ್ರೆ, ಬೆಳೆ ಉತ್ಪಾದನೆಯನ್ನ ಹೆಚ್ಚಿಸಬಹುದು. ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಅದರ ಚಟುವಟಿಕೆ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಪೋಷಕಾಂಶಗಳು ಲಭ್ಯವಾಗ್ತವೆ ಗಿಡಗಳಿಗೆ, ಬೆಳೆಗಳಿಗೆ, ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ, ಮತ್ತೆ ಹೂವು ಆಡುವುದು ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9008994378 ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.
0: ಇದುವರೆಗೆ ನೇಗಿಲು ಮಡಿತ ಕಾರ್ಯಕ್ರಮ ಆಲಿಸಿದಿರಿ. ಇದರಲ್ಲಿ ಡಾ ಸುಜಾತಾ ಎಚ್ಟಿ ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕಾಲೇಜು ಕೆಳದೇಶಿ ಉಪನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರಿಂದ ಪಂಚಗವ್ಯ ತಯಾರಿಸುವ ವಿಧಾನ ಮತ್ತು ಬಳಕೆಯ ಕುರಿತು ಮಾಹಿತಿಯನ್ನು ಆಲಿಸಿದಿರಿ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
0: ಆಕಾಶವಾಣಿ ಭದ್ರಾವತಿ ಈಗ ಸಮಯ 6:45 ಆಗುತ್ತಲಿದೆ. ಇನ್ನು ಮುಂದೆ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಇದರಲ್ಲಿ

0: ಅಡೆತಡ ವಾಸಿಕ ಈ ಬಗ್ಗೆ ಮಾಹಿತಿಯನ್ನು ಆಲಿಸಲಿದ್ದೀರಿ ಡಾಕ್ಟರ್ ಎಂಜಿ ಪ್ರಭು ಅವರಿಂದ.
1: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಅಡೆತಡ ವಾಸಿಕ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಂಜಿ ಪ್ರಭು.
2: ನಾನೀಗ ಅಡೆತಡ ವಾಸಿಕ ಅಂದ್ರೆ ಆಡು ಸೋಗೆ ಕನ್ನಡದಲ್ಲಿ ಅಥವಾ ಆಡು ಮುಟ್ಟದ ಗಿಡ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಂತೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಮಲ್ಬಾರ್ ನಟ್ ವಾಸ ಅಂತಾನು ಹೇಳ್ತಾರೆ. ಬೊಟಾನಿಕಲ್ ನೇಮ್ ಮತ್ತೊಂದಿದೆ ಇದಕ್ಕೆ, ಜಸ್ಟಿಷಿಯಾ ಅಡತೊಡ ಅಂತ ಕೂಡ. ಇದಕ್ಕೆ ಸಂಸ್ಕೃತದಲ್ಲಿ ವಾಸ ಅಂತ ನಾವು ಕರಿತೀವಿ. ಇದು 6-8 feet ಹತ್ರ ಬೆಳೀತದೆ. ಸಾಕಷ್ಟು ಬಿಳಿ ಹೂಗಳನ್ನ ಇದರಲ್ಲಿ ಬಿಡುತ್ತೆ. ಹೂವಿನ ಆಕಾರ ಸ್ವಲ್ಪ ಸಿಂಹಮುಖ ಇರೋ ತರ ಇರೋದ್ರಿಂದ ಇದಕ್ಕೆ ವ್ಯಾಘ್ರಮುಖಿ ಅಂತ ಕೂಡ ಸಂಸ್ಕೃತದಲ್ಲಿ ನಾವು ಕರಿತೀವಿ. ಇದು ಬಹಳಷ್ಟು ಗದ್ದೆಗಳು, ಹಿತ್ತಲುಗಳು, ಇವುಗಳ ಬೇಲಿಗಳಲ್ಲಿ ನಾವು ಈ ಗಿಡಗಳನ್ನ ಜಾಸ್ತಿಯಾಗಿ ನೋಡಬಹುದು. ಖಾಲಿ ಸೈಟ್ಗಳಲ್ಲೂ ಕೂಡ ಅಥವಾ ವೇಸ್ಟ್ ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಇಂಥ ವೇಸ್ಟ್ ಲ್ಯಾಂಡ್ಸ್ ಗಳಲ್ಲಿ ಇದನ್ನ ಈ ಗಿಡಗಳು ಸಾಕಷ್ಟು ಬೆಳೆದಿರುತ್ತೆ. ಈ ಗಿಡದ ಎಲ್ಲಾ ಭಾಗಗಳನ್ನು ಕೂಡ ನಾವು ಔಷಧಿಗಾಗಿ ಬಳಸ್ತೀವಿ. ಪ್ರಮುಖವಾಗಿ ಎಲೆಗಳನ್ನ ನಾವು ಬಳಸ್ತೀವಿ. ಈ ಎಲೆಗಳನ್ನ ಕಿತ್ತು ಚೆನ್ನಾಗಿ ತೊಳೆದು ಅವುಗಳನ್ನ ಉಗಿ ಅಥವಾ ಸ್ಟೀಮ್ನಲ್ಲಿ ಬೇಯಿಸೋದು ಅಥವಾ ನಿಮ್ಮ ಕುಕ್ಕರ್ ಅಲ್ಲೂ ಕೂಡ ಹಾಕಿ ನೀವು ಬೇಯಿಸಬಹುದು. ಬೇಯಿಸಿ ಇದನ್ನ ಅರೆದು ಅದರಿಂದ ರಸ ತೆಗೆಯುವಂಥದ್ದು. ಈ ರೀತಿ ತೆಗೆದ ರಸನ ಕಫ, ಕೆಮ್ಮು, ಜ್ವರ, ರಕ್ತಭೇದಿ, ಮೂಗಿನಿಂದ ಸುರಿಯುವಂತ ರಕ್ತಸ್ರಾವ ಆಗ್ಬೋದು ಅಥವಾ ಹೊಟ್ಟೆ ನೋವು ಇರಬಹುದು, ಇವುಗಳಿಗೆಲ್ಲ ಇದನ್ನು ಬಳಸಬಹುದು. ಈಗ ಕೆಮ್ಮು ಮತ್ತೆ ಕಫಕ್ಕೆ ಜೇನನ್ನ ಬೆರೆಸಿ ಕೆಮ್ಮು ಮತ್ತೆ ಜ್ವರಕ್ಕೆ ಉಪಯೋಗಿಸಬಹುದು. ಈಗ ರಕ್ತಭೇದಿಗೆ ಸ್ವಲ್ಪ ಮಜ್ಜಿಗೆ ಜೊತೆಗೆ ಇದರ ರಸವನ್ನು ಸೇರಿಸಿ ಮಜ್ಜಿಗೆ ಜೊತೆ ಸೇವಿಸಬಹುದು. ಮೂಗಿನಿಂದ ರಕ್ತಸ್ರಾವ ಆಗುವಾಗ ಮೂಗಿಗೆ 2 honey ಇದರ ರಸವನ್ನ ಹಾಕಿದ್ರು ಕೂಡ ರಕ್ತಸ್ರಾವ ಜಲ್ದಿಯಾಗಿ ನಿಲ್ಲುತ್ತೆ. ಇದೇ ತರ ಹೊಟ್ಟೆ ನೋವಿಗೂ ಕೂಡ ಇದರದ್ದು ರಸನ ಉಪಯೋಗಿಸಬಹುದು. ಹೂವಿನ ರಸನ ತೆಗೆದು ನಾವು ಕಣ್ಣಿನ ಉರಿ ಅಥವಾ ನವೆ ಅಥವಾ ಕೆಂಪಾಗಿರುವಂತಹ ಇದರಲ್ಲಿ ಹೂವಿನ ರಸನ ಐ ಡ್ರಾಪ್ಸ್ ತರ ಉಪಯೋಗಿಸೋದ್ರಿಂದ ಆ ಕಣ್ಣಿನ ಒಂದು ತೊಂದರೆಯಿಂದ ನಾವು ಗುಣಮುಖರಾಗಬಹುದು. ಇದೇ ತರದಲ್ಲಿ ಈ ಗಿಡದ ಬೇರಿನ ಚೂರ್ಣವನ್ನು ಕೂಡ ಕೆಮ್ಮು, ಕಫ, ಜ್ವರ, ಮಧುಮೇಹದಲ್ಲಿ ಕೂಡ ಇದರ ಕಷಾಯ ತರ ತಯಾರಿಸಿ ಸೇವಿಸೋದ್ರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳಬಹುದು. ವಾಸದ ತುಂಬಾ ಉಪಯೋಗಗಳಿದೆ. ಅದರಲ್ಲಿ ಇನ್ನೂ ಪ್ರಮುಖವಾದ ಉಪಯೋಗಗಳು ಅಂದ್ರೆ ಇದನ್ನ ಎಲ್ಲೆಲ್ಲಿ ರಕ್ತಸ್ರಾವ ಆಗ್ತದೋ ಅಂತಲ್ಲೆಲ್ಲ ನಾವು ವಾಸ ನಾವು ಉಪಯೋಗಿಸಬಹುದು. ರಕ್ತ ಭೇದಿ ಆಗ್ಬೋದು ಅಥವಾ ಮೂಲವ್ಯಾಧಿಯಲ್ಲಿ ರಕ್ತ ಬೀಳೋದಾಗ್ಬೋದು ಅಥವಾ ಮೂಗಿನಿಂದ ರಕ್ತ ಸೋರೋದಾಗ್ಬೋದು ಅಥವಾ ಕೆಮ್ಮಿದಾಗ ರಕ್ತ ಬರೋದಾಗ್ಬೋದು, ಈ ತರದ ಎಲ್ಲಾ ಕಂಡೀಷನ್ ಅಲ್ಲೂ ಕೂಡ ನಾವು ಇದು ವಾಸನ ಅಥವಾ ನಮ್ಮ ಆಡು ಸೋಗೆನ ಬಳಸಬಹುದು. ಹಂಗಾಗಿ ಇದರದ್ದು ಉಪಯೋಗಗಳು ಹಲವು. ಇವತ್ತಿನ ಮನೆ ಮಧ್ಯೆ ಮಲಬದ್ಧತೆಯಲ್ಲಿ ಏನ್ ಮಾಡಬಹುದು ಅಂದ್ರೆ, ಈಗ ಸಣ್ಣ ಮಕ್ಕಳಿಗೇನು ಹಾಗೆ 2-3 months ಮಗು ಅಥವಾ 5-6 days, 10 days ಮಗುಗೂ ಕೂಡ ಕೆಲವೊಂದ್ಸರಿ ಮಲಬದ್ಧತೆ ತರ ಆಗುತ್ತೆ. ಅದರಲ್ಲಿ ಸಿಂಪಲ್ ಆಗಿ ಮಾಡಬೇಕಾಗಿರೋದು ಒಂದು 3-4 ಒಣ ದ್ರಾಕ್ಷಿ, ಒಂದು 2-3 ಚಿಟಿಕೆ ಅಥವಾ 1/4 ಚಮಚದಷ್ಟು ಜೀರಿಗೆ, ಒಂದು 2 ಚಿಟಿಕೆ ಓಂ ಕಾಳು, ಇವನ್ನೆಲ್ಲವನ್ನು ಸ್ವಲ್ಪ ನೀರಲ್ಲಿ ನೆನೆ ಇಟ್ಟು ಒಂದು 2 hours ನೆನೆ ಇಟ್ಟು ಆಮೇಲೆ ಅದು 2 ಗಂಟೆಗಳ ನಂತರ ಅದನ್ನ ಕಿವುಚಿ ಅದರ ರಸ ತೆಗೆದು ಕುಡಿಸೋದ್ರಿಂದ ಈ ಮಲಬದ್ಧತೆ ನಿವಾರಣೆ ಆಗ್ತದೆ ಅಂತ ಹೇಳ್ತೀವಿ. ಇದೇ ತರದಲ್ಲಿ ದೊಡ್ಡವರಿಗೆ 20-25 ದ್ರಾಕ್ಷಿ, 1 ಚಮಚ ಜೀರಿಗೆ, 1 1/4 ಚಮಚದಕ್ಕಿಂತ ಕಡಿಮೆಯಷ್ಟು ಓಂ ಕಾಳನ್ನು ಉಪಯೋಗಿಸಬಹುದು.
0: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಎಂಜಿ ಪ್ರಭು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇದುವರೆಗೂ ಹೆಲ್ತ್ಸ್ ಕಾರ್ಯಕ್ರಮದಲ್ಲಿ ಅಡೆತಡ ವಾಸಿಕ ಕುರಿತು ಮಾಹಿತಿಯನ್ನು ಆಲಿಸಿದಿರಿ ಡಾಕ್ಟರ್ ಎಂಜೆ ಪ್ರಭು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ ಈಗ ಸಮಯ 6:50 ಸುದ್ದಿ ಮಿಂಚು. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ ನವೋದಯ ವಿದ್ಯಾಲಯದ 2026-27 ಸಾಲಿಗೆ 11 ತರಗತಿಯ ವಾಣಿಜ್ಯ ವಿಭಾಗಕ್ಕೆ ಖಾಲಿ ಇರುವ ಸೀಟುಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ 10 ತರಗತಿಯನ್ನು ಉತ್ತೀರ್ಣರಾಗಿರಬೇಕು. 10 ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡಾವಾರು 50 ಅಂಕಗಳನ್ನು ಪಡೆದಿರಬೇಕು. ಅಭ್ಯರ್ಥಿಗಳು 1/6/2009 ರಿಂದ 31/7/2011 ದಿನಾಂಕದೊಳಗೆ ಜನಿಸಿರಬೇಕು. ಅರ್ಹ ಆಸಕ್ತ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ವಿದ್ಯಾಲಯದ ಕಾರ್ಯಾಲಯಕ್ಕೆ ಜೂನ್ 30 ಅಂದರೆ ಇಂದು ಅರ್ಜಿಯನ್ನು ಎಲ್ಲಾ ದಾಖಲೆಯೊಂದಿಗೆ ಸಲ್ಲಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗದಲ್ಲಿ ಶಿಕ್ಷಕ ತರಬೇತಿಗೆ ಖಾಲಿ ಇರುವ ತಾಂತ್ರಿಕ ವೃತ್ತಿಗಳಿಗೆ ಐಟಿಐ, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ವೆಲ್ಡರ್, ಕೋಪ, ಡಿಟಿಪಿಒ ಒಂದು ವರ್ಷದ ತರಬೇತಿ ಮೇಲೆ ನಿಯೋಜಿಸಿಕೊಳ್ಳುವ ಐಟಿಐನಲ್ಲಿ ತೆರೆಗಡೆ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತರು ವಿಭಾಗೀಯ ಕಚೇರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಶಿವಮೊಗ್ಗ ಬಸ್ ನಿಲ್ದಾಣ ಇಲ್ಲಿ ಜುಲೈ 5ರೊಳಗಾಗಿ ಹಾಜರಾಗಿ ದಾಖಲಾತಿಗಳನ್ನು ಸಲ್ಲಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಸಂಬಂಧಪಟ್ಟ ಅಧಿಕಾರಿ ಅಥವಾ ಘಟಕ ವ್ಯವಸ್ಥಾಪಕರನ್ನು ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
2: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಸುದ್ದಿ ಮುಂಚನ ಆಲಿಸಲಿದ್ದೀರಿ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2026-27 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 1ರಿಂದ 10 ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ನವೀನ ಹಾಗೂ ನವೀಕರಣ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಎಸ್ಎಸ್ಪಿ ಲಿಂಕ್ ಇಲ್ಲಿ ಹೋಗಿ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ಸಂದೇಹಗಳ ನಿವಾರಣೆಗಾಗಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಕಚೇರಿ ಕೆಲಸದ ಅವಧಿಯಲ್ಲಿ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ಸಮಯ 6:55 ಆಗತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರೆ FM 103.5 ಹಾಗೂ 101.4 ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಈ ಬೆಳಿಗ್ಗೆ 7:15 ಬದುಕು ಜಗಟಕ ಬನ್ನಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು SR ಭಟ್. ಇನ್ನು ಈ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಹೆಲ್ತ್ ಪ್ರೋಗ್ರಾಂ. ಇದರಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಷಿತಾ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. 9:05 ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 10:00 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಾಡು ಮಾತಾಡು. ಕಾರ್ಯಕ್ರಮದ ವಿಶೇಷತೆ ಗಾದೆ ಬಿಡಿಸಿ ಗಾದೆಯ ಗಾಡಿ. 11:00 ಚೈತ್ರವನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸಾಧಕರ ಅಂದರೆ ಚಿತ್ರ ಸಾಧಕರ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ನೀವು ಕೂಡ ಭಾಗಿಯಾಗಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ಸಮಯ ಆಗ್ತಿದೆ 7:02. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅದಾದ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಂಗೆ ದುಡ್ಡಂತ ಲೆಕ್ಕ ಇಲ್ಲ, ನಾನು ಆಡ್ತಿರೋ ಆಟ ಇಲ್ಲ.
0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂದು ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
0: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ. ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ

0: ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿ ಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿ ಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿ ಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿ ಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿ ಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ತುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1ನೇ ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಬರೇ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನು ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ
0: ಇದ್ದೀವಿ. ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ

0: ಮಾಡಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ದತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 16,65 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಫ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಡಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಅಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
0: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ 1 ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ಧ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡ ಒಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಗಂಟೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ ವಿಶೇಷ ಸಾಧಕರ ಸಂದರ್ಶನ. ಇದರಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಎಸ್ಆರ್ ಭಟ್.
1: ಆಕಾಶವಾಣಿ ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬಾ.
2: ಬದುಕು ಜಟಕಾ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಎಸ್ಆರ್ ಭಟ್.
3: ಕೆಳಗರೆ ಬದುಕು ಜಟಕಾ ಬಂಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಬದುಕು ಬಹಳ ದುಸ್ತರ, ಆದರೆ ದುಸ್ತರವಾದ ಬದುಕನ್ನ ಸಬಲವಾಗಿ ಕಟ್ಟಿಕೊಳ್ಳುವಂತಹ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಪ್ರತಿಯೊಬ್ಬರು ಅದನ್ನ ಕಟ್ಟಿಕೊಂಡಾಗ ಮಾತ್ರ ಸುಖ ಸಮೃದ್ಧಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಕಷ್ಟದ ಜೀವನವನ್ನ ಕಂಡು ಸುಖ ಸಮೃದ್ಧಿಯಿಂದ ಬದುಕ್ತಾ ಇರುವಂತಹ ವ್ಯಕ್ತಿಯೊಬ್ಬರನ್ನ ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಅವರೇ ಶ್ರೀಧರ್ ಕೊರಗಿ ಅವರು. ಶ್ರೀಧರ್ ಕೊರಗಿ ಅವರೇ ನಮಸ್ಕಾರ.
4: ನಮಸ್ತೆ ಸರ್.
3: ಬದುಕು ಹೇಗಿದೆ?
4: ಚೆನ್ನಾಗಿದೆ ಸರ್ ಬದುಕು. ಈಗ
3: ಈಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ರಿ ಅಂದ್ರೆ ಮೊದ್ಲು ಚೆನ್ನಾಗಿರ್ಲಿಲ್ವಾ?
4: ಇಲ್ಲ ಸರ್, ಬಹಳ ತುಂಬಾ ಕಷ್ಟ ಇತ್ತು. ಕಷ್ಟದಿಂದ ಇವಾಗ ಸುಖ ನೋಡಿದಾಗ ಎಲ್ಲೋ ಒಂದ್ ಕಡೆಗೆ ಈ ಒಂದು ದಾರಿ ಜೀವನಕ್ಕೆ ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಅಂದ್ರೆ ಪರಿಪೂರ್ಣ ಆಗ್ಬೇಕು ಅಂದ್ರೆ ಮನುಷ್ಯ ಕಷ್ಟದಿಂದ ಸುಖಕ್ಕೆ ಬಂದ್ರೆ ಪರಿಪೂರ್ಣ ಅನ್ನೋದಕ್ಕಾಗಿ ಆ ಹಿಂದಿನ ನೆನಪುಗಳು ಈಗಿನ ಸಂತೋಷ ಎರಡು ಸೇರಿ ಸುಖವಾಗಿದೆ.
3: ಹೇಳ್ತೇವೆ, ಒಂದು ಕಲ್ಲು ಬಂಡೆ ಇರುತ್ತಪ್ಪ, ಆ ಕಲ್ಲು ಬಂಡೆ ಒಂದು ಜಾಗದಲ್ಲಿ ಬಿದ್ದಾಗ ಅದು ಕಲ್ಲು ಬಂಡೆ. ಅದೇ ಶಿಲ್ಪಿ ಕೆತ್ತಿ ಕಡಿದು ಮೂರ್ತಿ ಮಾಡಿದ್ರೆ ಅದು ಪೂಜೆಗೆ ಯೋಗ್ಯ ಆಗುತ್ತೆ ಅಲ್ವಾ?
4: ನಿಜ ಸರ್.
3: ಅದೇ ತರ ಒಬ್ಬ ಮನುಷ್ಯ ಕಷ್ಟದಿಂದ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ತಾವು ಪ್ರೂವ್ ಮಾಡಿದಿರಿ.
4: ಹೌದು ಸರ್.
3: ತಮ್ಮೂರು?
4: ನನ್ನ ಊರು ಕೊರಗಿ ಅಂತ ಸರ್. ಶಿವಮೊಗ್ಗ ತಾಲೂಕು ಹುಣಸಿ ಹೋಬಳಿ ಕೊರಗಿ ಗ್ರಾಮ ಚೌರಡಿ ಪೋಸ್ಟ್.
3: ಅಲ್ಲಿ ತಾವು ಏನ್ ಮಾಡ್ಕೊಂಡಿದ್ದೀರಿ?
4: ಈಗ ಸದ್ಯಕ್ಕೆ ಸಾವಯವ ಕೃಷಿಕನಾಗಿ ಕೃಷಿ ಬದುಕನ್ನು ಕಟ್ಕೊಂಡಿದ್ದೀರಿ.
3: ಸಾವಯವ ಕೃಷಿಕನಾಗಿ ಬದುಕು ಕಟ್ಕೊಂಡ್ರು ಅಂತ ಹೇಳ್ತಾ ಇದ್ದೀರಿ. ಈಗ ನಿಮ್ಮ ಒಂದು ಸಾರಿ ಆರಂಭದ ಜೀವನಕ್ಕೆ ಹೋಗೋಣ ಶ್ರೀಧರ್ ಅವರೇ.
4: ಸರಿ ಸರ್. ನೆನಪಿನ ಬುತ್ತಿಗಳು ಕೆಲವು ಮರ್ತೋಗಿರ್ತವೆ, ಕೆಲವು ಆದ್ರೂ ಅತಿ ಕಠಿಣವಾದ ಪರಿಸ್ಥಿತಿಗಳನ್ನು ದಾಟ್ ಬಂದು ಜೀವನದಲ್ಲಿ ಯಾವತ್ತೂ ಮರೆಯಲ್ಲ.
3: ಆ ಒಂದು ಕಠಿಣ ಪರಿಸ್ಥಿತಿಯನ್ನ ನಾವು ಮರೆಯಲು ಬಾರದು. ಹೌದು,
4: ಅದಕ್ಕೆ ಅದೇ
3: ಕಠಿಣ ಅಂತಂದ್ಬಿಟ್ರಿ. ಏನ್ ಕಠಿಣ ಆಗಿತ್ತು ತಮ್ಗೆ?
4: ನನ್ನ ಬುದ್ಧಿ ತಿಳಿದ ಹಾಗೆ ನಮ್ ತಂದೆಯವರು ಶಿಕ್ಷಕರಾಗಿ ಜೀವನ ಪ್ರಾರಂಭ ಮಾಡಿದವರು. ಆ ಸಮಯದಲ್ಲಿ ಅವರಿಗೆ ಶಿಕ್ಷಕ ವೃತ್ತಿಗಿಂತನೂ ಕೃಷಿ ರಂಗನೇ ಮೇಲು, ನಾನು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬಹುದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದು ಕೃಷಿಯನ್ನು ಪ್ರಾರಂಭ ಮಾಡಿದ್ರು. ಬಹಳ ಚೆನ್ನಾಗೇ ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ಒಂದು ನನ್ನ ಅಂದಾಜಿನ ಪ್ರಕಾರ 90-92 ಇಸ್ವಿ ಚಿಕ್ಕವನಿದ್ದಾಗಲೇ ಆ ಸಂದರ್ಭದಲ್ಲಿ ಬರಗಾಲ ಬಂತು. ಅದು ಎಲ್ಲ ಕಡೆಗೂ ಬಂತು, ಆದ್ರೆ ನಮ್ದೊಂದು ದೊಡ್ಡ ಕುಟುಂಬ, ಒಂದು 10-11 ಜನ ಅವಾಗ ಮನೆಯಲ್ಲಿ ಇದ್ದಿದ್ದು. ಆ ಸಂದರ್ಭದಲ್ಲಿ ಬರಗಾಲದಿಂದ ನಮ್ಮ ಕೃಷಿಯಲ್ಲಿ ಯಾವುದೇ ಒಂದು ಉತ್ಪಾದನೆ ಸತತವಾಗಿ 2 ವರ್ಷ ಬರಲೇ ಇಲ್ಲ. ಬರದೇ ಇರೋದ್ರಿಂದ ನಮ್ಮ ಕುಟುಂಬ ಎಷ್ಟು ಅಧೋಗತಿ ಹೋಯ್ತು ಅಂದ್ರೆ ಒಂದು ಹೊತ್ತಿನ ಊಟನೂ ಕಷ್ಟ. ಆ ಸಮಯದಲ್ಲಿ ನ್ಯಾಯಬೆಲೆ ಅಂಗಡಿಯಿಂದ ಅಕ್ಕಿಗಳನ್ನು ಕೊಡೋರು, ಅದನ್ನು ತಂದು ಅದನ್ನ ಗಜ್ಜಿ ಮಾಡ್ಕೊಂಡು ಕುಡ್ಕೊಂಡು ಈ ತರ ಹೋಗ್ತಾ ಇದ್ವಿ. ಆದ್ರೂ ಕೂಡ ನಮ್ ತಂದೆಯವರಿಗೆ ನಮ್ಮನ್ನು ಓದಿಸ್ಬೇಕು, ನಮ್ಮಂಗೆ ಈಗ ಆಗ್ಬಾರ್ದು ಅಂತ. ಆದ್ರೆ ಬಡತನದಲ್ಲಿ ಓದ್ಕೊಂತ ಹೋಗೋದು ಅಂದ್ರೆ ಮನೆ ಕಡೆ ಸ್ವಲ್ಪ ಒಂದು ಚಿಂತೆ ಇರೋಂತ ಮನುಷ್ಯನಿಗೆ ನಾನು ಸುಖವಾಗಿ ಓದ್ಕೊಂತ ಎಲ್ಲ ಇರ್ಬೇಕು ಅನ್ನೋದು ಕಷ್ಟ ಆಗ್ತಾ ಹೋಗುತ್ತೆ. ನಮ್ಮನ್ ತಗೊಂಡೋಗಿ ಒಂದು ಹಾಸ್ಟೆಲ್ ಸೇರಿಸಿದ್ರು. ಆ ಹಾಸ್ಟೆಲ್ಲಿ 2 ಹೊತ್ತಿನ ಊಟ ಕೊಡ್ತಾ ಇದ್ರು. ಬೆಳಿಗ್ಗೆ 7 ಗಂಟೆಗೆ ಕೊಟ್ಟರು, ಸಂಜೆ 7 ಗಂಟೆಗೆ ಇನ್ನೊಂದು ಊಟ ಕೊಡ್ತಾ ಇದ್ರು. ಆದ್ರೂ ಕೂಡ ಹೇಗೇಗೋ ಮಾಡ್ಕೊಂಡು SLC ನಲ್ಲಿ ಮುಗಿಸಿದ್ವಿ. ಆ ನಂತರದಲ್ಲಿ PUC ಅನ್ನ ಒಂದು ಹಾಸ್ಟೆಲ್ ಅಲ್ಲಿ ಎತ್ಕೊಂಡು ಮುಗಿಸಿದ್ವಿ. ಆ ನಂತರ ಡಿಗ್ರಿಗೆ ಬಂದ್ವಿ. ಡಿಗ್ರಿಯನ್ನು ಕೂಡ ಕೆಲವು ನೆಂಟರ ಮನೆಯಲ್ಲಿ ಅಲ್ಲಿ ಇದ್ಕೊಂಡು ಮುಗಿಸಿಕೊಂಡ್ವಿ ನಾವು. ಆ ಸಂದರ್ಭದಲ್ಲಿ ನಾವು ಡಿಗ್ರಿ ಮುಗಿಸಿದಂತ ಸಂದರ್ಭದಲ್ಲಿ ಉದ್ಯೋಗ ಅವಕಾಶಗಳು ಬಹಳ ಕಡಿಮೆ ಇದ್ವು. ಎಲ್ಲೋ ನಿರ್ದಿಷ್ಟವಾದ ಇಷ್ಟೇ ವ್ಯಕ್ತಿಗಳಿಗೆ ಈ ದೃಷ್ಟಿಯಲ್ಲಿ ಇತ್ತು. ನಮ್ಮ ತಂದೆಯವ್ರ ಕನಸು ಈ ಕಡೆಗೆ ನನ್ನಂಗೆ ಕಷ್ಟಪಡಬಾರದು, ಇವರು ಹೇಗಾರು ಆಗಿ.
3: ಪ್ರತಿಯೊಬ್ಬ ತಂದೆ ತಾಯಿ
4: ಆದ್ರೂ ಓದಿಸಿದೆ, ಇವರಿಗೇನು ಉದ್ಯೋಗ ಸಿಕ್ಕಿಲ್ಲ ಅಂತ ಒಂದು. ಆದ್ರೂ ನನ್ನ ಮನಸ್ಸಲ್ಲಿ ಹೇಗೆ ಆಗಿ, ಆದ್ರೂ ನಾನು ಪ್ರೈವೇಟ್ ಒಂದೆರಡು ಮೂರು ಕಡೆಗೆ ಕೆಲಸ ಮಾಡಿದೆ. ಅಂದ್ರೆ ಬೇಕರಿಗಳಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ಏನಾದ್ರು ಜೀವನಕ್ಕೆ ಬೇಕಲ್ಲ, ಮನೆಯವರಿಗೆ ಹೊರೆ ಆಗ್ಬಾರ್ದು ನಾವು ಅಂತ. ಆದ್ರೂ ಮನೆ ಕಡೆ ಪರಿಸ್ಥಿತಿನು ತುಂಬಾ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಇಲ್ಲ, ಇದು ಕೃಷಿಯಲ್ಲಿ ಎಲ್ಲೋ ನಾವು ಮುಗ್ಗುರಿಸಿದೀವಿ. ಬರಗಾಲ ಆಗಿರ್ಬೋದು, ಮಾಡ ಪದ್ಧತಿ ಆಗಿರ್ಬೋದು, ಯಾವ್ದ್ರಿಂದನೋ. ಯಾಕಂದ್ರೆ ಕೃಷಿ ತೋ ನಾಸ್ತಿ ದುರ್ಭಿಕ್ಷಂ ಬಂದಾಗ ಕೃಷಿ ಮಾಡೋವನಿಗೆ ಕಷ್ಟ ಅಂತ. ಯಾವುದು
3: ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಪರಿಸ್ಥಿತಿ.

0: ಪರಿಸ್ಥಿತಿ ಆ ತರ ಇದೆ. ಅದನ್ನ ಇಟ್ಟುಕೊಂಡು ನಾನು ಕೃಷಿಯಲ್ಲೇ ಗೆಲ್ಲಬೇಕು ಅಂತ ಹೇಳಿ 2003 ಸುಭಾಷ್ ಪಾಳೇಕರ್ದ ಒಂದು ಸಾವಯವ ಕೃಷಿಗೆ ಒತ್ತು ಕೊಟ್ಟು ಮಾಡ್ತಾ ಇದ್ರು. ಮೈಸೂರಲ್ಲಿ ಒಂದು ಕಾರ್ಯಾಗಾರ ನಡೀತವ್ರು, ಅದಕ್ಕೆ ಹೋಗೋಣ ಅಂತ ಹೊರಟು ಅದಾಗಿ 2 ದಿವಸದ ಮೇಲೆ ಮೈಸೂರಿಗೆ ಹೋದೆ. ನಾನು ಹೋಗಿ ಅದರಲ್ಲಿ ಪಾಲ್ಗೊಂಡ ರೈತರನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದೆ. ಅವರು ಇನ್ನು ಪ್ರಾರಂಭ ಆವಾಗ ಆಗುತ್ತೋ ಇಲ್ಲೋ ಅನ್ನೋ ತರಕ್ಕೆ ಆದ್ರೂ ಮಾಡಲೇಬೇಕು, ಯಾಕೆಂದ್ರೆ ರಾಸಾಯನಿಕ ಕೃಷಿ ದುಬಾರಿ, ಸಮಸ್ಯೆ ನಮ್ದು. ಇದನ್ನ ನಾನು ಈಗ
1: ಆರ್ಗ್ಯಾನಿಕ್ ಕೃಷಿ ಆದರ್ಶ ಅಲ್ಲ, ಅನಿವಾರ್ಯ,
0: ಅನಿವಾರ್ಯದಿಂದ ಬಂದವನು ನಾನು ಇದರಲ್ಲಿ. ಇದು ಸತ್ಯವಾದ ಮಾತು ಸರ್. ಇದು ಇದನ್ನ ನಾನು ಹೇಳಕ್ಕೆ ಹಿಂಜರಿ ಪ್ರಶ್ನೆ ಅಲ್ಲ, ಅನಿವಾರ್ಯವಾದ್ರೆ ಮಾತ್ರ ಬರ್ಬೇಕನ್ನೋ ಅಂತ ಪ್ರಶ್ನೆ ಕೇಳ್ತಾರೆ ಅನ್ನೋದಕ್ಕೆ ಹೇಳ್ತಾ ಇರ್ಲಿಲ್ಲ. ಸತ್ಯವಾದ ಮಾತು ಈ ಹೊರಗೆ ಬಂತು. ಈ ರೀತಿ ಅನಿವಾರ್ಯದಿಂದ ನಾನು ಬಂದವನು, ಯಾಕಂದ್ರೆ ನಮ್ಮ ತಂದೆಯವರು ಒಂದು ಯಾವ್ದೋ ಒಂದು ಬೆಳೆಗೆ ಒಂದು ಗೊಬ್ಬರದ ಅಂಗಡಿಯಲ್ಲಿ ಅವಾಗೆಲ್ಲ ಸಾಲ ಸೂಲ ಕೊಡೋರು, ಅವ್ರ ಹತ್ರ ಹೋಗಿ ನಿಂತ್ಕೊಂಡು 2 ಮೊಟ್ಟೆ ಗೊಬ್ಬರ ಕೊಡ್ತೀಯಾ ಅಂದ್ರೆ ಇವತ್ತು ಸ್ಟಾಕ್ ಕಡಿಮೆ ಇದೆ ನಾಳೆ ಬನ್ನಿ ಅನ್ನೋರು, ನಾಳೆ ನಿಂತ್ಕೊಂಡ್ರೆ ನಾಳೆ ಬನ್ನಿ
1: ಕೊಡ್ತಿರ್ಲಿಲ್ಲ,
0: ಸಾಲ ಲೀಸ್ಟ್ ಅಲ್ಲಿ ಬರ್ಕೊಳ್ಳೋದಿದು. ಹಾಗಾಗಿ ಈ ರೀತಿ ನಾನು ಅವ್ರ ಜೊತೆಗೆ ಆ ಗೊಬ್ಬರ ಇನ್ನೊಂದು ತರಕ್ಕೆ ಹೋದಾಗ ನನಗೆ ಅನಿಸ್ತಾ ಇತ್ತು, ಹಾಗಾದ್ರೆ ಈ ಸಾಲವನ್ನು ಬಿಟ್ಟು ಕೃಷಿ ಮಾಡಕ್ ಸಾಧ್ಯ ಇಲ್ಲವೇ, ಬೇರೆ ಯಾವುದು ಪರ್ಯಾಯ ದಾರಿಗಳೇ ಇಲ್ವಾ?
1: ರಾಸಾಯನಿಕ ಗೊಬ್ಬರ ಬೇಕು ಅಂತಂದ್ರೆ ಸಾಲ ಮಾಡಬೇಕು ಸಾಲ ಮಾಡೋದಕ್ಕೆ ಸಾಲ ಯಾರು ಕೊಡಲ್ಲ,
0: ಕೃಷಿ ಇಲ್ಲಿ ಫೇಲು. ಮತ್ತು ಈ ಬಡತನದ ದಾರಿ ಮತ್ತೆ ದೊಡ್ಡ ದಾರಿನೇ ಆಗ್ತಾ ಇದೆ ಬಿಟ್ರೆ ಅದು ಹೇಗೋ ಮುಗಿತದೆ ಅನ್ನೋ ತರ ದೃಷ್ಟಿಯಲ್ಲಿ ಹೋಗಲೇ ಇಲ್ಲ ಸರ್. ಇದು ಅವಾಗ 2003 ನಾನು ಅತ್ತ ಎಲ್ಲಿ ಕೆಲ್ಸಕ್ಕೆ ಹೋದ್ರು ಕೂಡ ಅವಾಗಿನ ದಿವಸದಲ್ಲಿ ಬಹಳ ತಿಂಗಳಿಗೆ 300 ರೂಪಾಯಿ ಸಂಬಳದಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಒಂದು ಊಟ ಕೊಡೋರು 2 ಊಟ, ಇದು ಅಷ್ಟು ಒಳ್ಳೇದಲ್ಲ. ಇದನ್ನೇ ಮನೇಲಿ ಮಾಡ್ಕೊಂಡು ಏನಾದ್ರು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ಬಹುದಾ, ಎಲ್ಲೊಂದ್ ಕಡೆ ಕನಸು. ಜಮೀನ್ದಾರರು ಅಂದ್ರೆ ಹಾಗಿದ್ರಂತೆ ಹೀಗಿದ್ರಂತೆ, ಆ ಕನಸು ಬೇರೆ.
1: ರಾಸಾಯನಿಕ ಗೊಬ್ಬರ ಇರ್ಲಿಲ್ವಲ್ಲ
0: ಅದಕ್ಕೂ ಮೊದಲು,
1: ಹೌದು
0: ಅವ್ರು ಚೆನ್ನಾಗಿದ್ರು, ಅದು ಬಂದ್ಮೇಲೆ ಹಾಳಾಗಿದ್ದು. ಇದನ್ನ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅದೊಂದು ರೀತಿ ಬೇರೆ ರೂಟಿಗೆ ಹೋಗುತ್ತದೆ. ಆ ಸಂದರ್ಭಗಳು ಇರ್ಲಿ, 2004 3 ಎಕರೆನು ಭತ್ತನ ನಾನು ಸಾವಯವದಲ್ಲಿ ಮಾಡ್ಬೇಕು ಅಂತ ಹೊರಟೆ. ಅಲ್ಲಿ ಹೋಗಿ ಬಂದಿದ್ದೆ, ಅವರೆಲ್ಲ ಹೇಳಿದ್ದು ಹುಮ್ಮಸ್ಸಿತ್ತು. ಅದು ಕೆಲವು ಸ್ವಲ್ಪ ಸ್ವಲ್ಪ ರಾಸಾಯನಿಕಗಳಿಗೆ ಒಗ್ಗಿದ ಜಮೀನು, ಒಂದೇ ಸಾರಿಗೆ ಸಾವಯವಕ್ಕೆ ಒಗ್ಗದೆ ಆ 3 ಎಕರೆ ಏನೋ ಭತ್ತದ ಕೊಯ್ಲೆ ಮಾಡಲಿಲ್ಲ. ಅದೇನು ಗಾಯದ ಮೇಲೆ ಬರೆ ಹೇಳದಂಗೆ ಅಂತ
1: ಹೆಂಗಾಯ್ತು ಅಂತಂದ್ರೆ, ಅಲೋಪತಿ ಔಷಧಿ ತಗೊಂಡು ಅವನಿಗೆ ಇಮಿಡಿಯೇಟ್ ಆಗಿ ಆಯುರ್ವೇದಿಕ್ ಕೊಟ್ಟರು ತಾಗ್ದ ಇಲ್ಲ ಅನ್ನೋ ತರದಲ್ಲಿ ಆಗೋಯ್ತು.
0: ಮತ್ತು ಮನೆಯವರು ಏನನ್ಲಿಲ್ಲ, ನನ್ನ ಮನಸ್ಸಿಗೆ ಯಾರು ಏನು ಅಂತ ಇದಾರೆ ಅನ್ಸೋದು.
1: ಇಲ್ಲಿ ಒಂದು ಮನೆಯವರು ಅಂತಂದ್ ಕೂಡಲೇ ಕೇಳಬೇಕು, ಕೃಷಿಕರಿಗೆ ಎಣ್ಣೆ ಕೊಡೋದಿಲ್ಲ ಅಂತ ನಿಮ್ ಹೆಣಸಿಗೆ ಕೊಡ್ತಾ
0: ಇಲ್ಲ. ಹಾಗೆ ಆ ರೂಟಲ್ಲಿ ಮದುವೆ ಆಗಿರ್ಲಿಲ್ಲ, ಮದುವೆ ಆಗಿರ್ಲಿಲ್ಲ. ಆ ನಂತರದಲ್ಲಿ ಸರ್ ಒಂದೊಂದೇ ಹಂತವಾಗಿ ಸಾವಯವದಲ್ಲಿ ಮೊದಲಿಗೆ ಸಾಧಾರಣವಾಗಿ ಸುಲಭದಲ್ಲಿ ಬರೋವಂಥವು, ಹೆಸರು ಆಗಿರ್ಬೋದು, ಉದ್ದು, ಈ ತರದನ್ನೆಲ್ಲ ಬೆಳೆದು ಸುಮ್ಮನೆ ಮನೆಯವ್ರನ್ನ ಮತ್ತೆ ಹೊರಗಡೆ ನನ್ನ ಹೆಸರು ಹೇಗೆ ಬಂದಿದೆ, ಸಾವಯವದಲ್ಲಿ ಬೆಳೆದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಹಾಗೆ. ನನಗೆ ಗೊತ್ತಿಲ್ಲದ ಹಾಗೆ ಈ ಹೆಸರು ಉದ್ದು ಇಂಥವನ್ನೆಲ್ಲ ಜಮೀನಲ್ಲಿ ಬೆಳೆದಾಗ ಆ ಮಣ್ಣು ಫಲವತ್ತಾಗಿ ಅದೇನೋ ಒಂದು ಗಾದೆ ಹೇಳ್ತಾರೆ ಆ ರೀತಿಲಿ, ಅದಕ್ಕದೇ ಒಂದು ನಮಗೆ ದೇವರು ವರ
1: ಅನ್ನೋದು ಕೈಗೂಡ್ಬಿಡ್ತು.
0: ಕೈಗೂಡ್ತಾ ಒಂದೊಂದೇ ಬೆಳೆ ಒಂದೊಂದು ಬೆಳೆ ಆಗಿ ಸರ್ ನಾನು 2011 1 ಎಕರೆಯಲ್ಲಿ ಸಾವಯವದಲ್ಲಿ 46 ಕ್ವಿಂಟಲ್ ಭತ್ತ ಬೆಳೆದಿದ್ದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ನಂಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ.
1: ಅಂದ್ರೆ ಸಾವಯವದಲ್ಲಿನೂ ಕೂಡ ಅನಿವಾರ್ಯತೆಯಲ್ಲಿ ಬೆಳೆದ್ರು ಅದೃಷ್ಟ ಕೈಗೂಡ್ತು
0: ಅನ್ನೋದು. ಅವಾಗ ಇನ್ನೂ ಧೈರ್ಯ ಬಂತು ಸರ್, ಇನ್ನು ಬಾಳೆ ಹಾಕಿದೆ ನಾನು, ಬಾಳೆನೂ ಒಳ್ಳೆ ರೀತಿಯಲ್ಲಿ ಬಂತು. ಒಂದೊಂದೇ ಬೆಳೆಗಳು ಸರ್ ಎಲ್ಲದು ಚೆನ್ನಾಗಿ ಬರ್ತಾ ಹೋಯ್ತು. ಕೊನೆಗೆ ನಮ್ಗೆ 2017-18 ರೇಷ್ಮೆ ಇಲಾಖೆ DD ಅವರು ಪರಿಚಯ ಆದ್ರು. ಅವರು ತಮ್ಮಣ್ಣೇಗೌಡ ಸರ್ ಅಂತ ಇದ್ರು ಅವಾಗ, ಆನಂತರ ಮುರುಳೀಧರ್ ಸರ್ ಅಂತ ಬಂದ್ರು. ಅವರು ಇದ್ದರು ಹಿಂಗೆ ರೇಷ್ಮೆ ಮಾಡಿ ಬಹಳ, ಇನ್ನು ಅಲ್ಲಿವರೆಗೂ ನನ್ನ ಜೀವನ ಅಂತ ಸುಧಾರಣೆಗೇನು ಹೋಗಿರ್ಲಿಲ್ಲ.
1: ಈಗ ಭತ್ತ ಬೆಳೆದ್ರೆ ಬಾಳೆ ಬೆಳೆದ್ರೆ ವರ್ಷಕ್ಕೂ 6 ತಿಂಗಳಿಗೂ ಬರೋ ಬೆಳೆ ರೇಷ್ಮೆ ಬೆಳೆದ್ರೆ 2 ತಿಂಗಳಿಗೆ ಕೊಯ್ಲು ಮಾಡಬಹುದು ಅಂತ
0: ಈ ರೀತಿ ಅಂದಾಗ ನಾವು ಸಾವಯವ ಕೃಷಿಕ ನೋಡಿ, ಸಾವಯವದಲ್ಲಿ ರೇಷ್ಮೆ ಬೆಳೆಯಕ್ಕೆ ಆದ್ರೆ ಬೆಳಿತೀನಿ, ಇಲ್ಲದ್ರೆ ನನ್ನ ಮತ್ತೆ ಯಾವ್ದೋ ಬೆಳೆಗಾಗಿ ನನ್ನ ಪದ್ಧತಿಯನ್ನ ನಾ ಬದಲಾವಣೆ ಮಾಡ್ಕೊಳಲ್ಲ. ಅವಾಗ ಅವರು ಮಾಡಬಹುದು, ನಿಮ್ಮ ಮನಸ್ಸು ಕರೆಕ್ಟ್ ಆಗಿರ್ಬೇಕು, ಒಂದು ಛಲ ಬೇಕು ಅಂತ ಅಂದಿದ್ರು. ಅದನ್ನ ಇಟ್ಕೊಂಡು ಹೊರಟೆ ನಾನು. ಸಾವಯವದಲ್ಲಿ ರೇಷ್ಮೆ ಬೆಳೆಗಳು ಕೂಡ ಬಹಳ ಚೆನ್ನಾಗೆ ಬಂತು, ಇಲಾಖೆ ಅಧಿಕಾರಿಗಳು ಕೂಡ ತುಂಬಾ ಖುಷಿ ಪಟ್ಟರು, ಇದು ಸಾಧ್ಯ ಇದೆ ಅಂತ.
1: ಬೆಳೆದ್ಬಿಟ್ರಿ?
0: ಹೌದು ಸರ್. ಈ ರೀತಿಯಲ್ಲಿ ಮಾಡ್ಕೊಂತ ಹೋದಾಗ ಟೋಟಲಿ ನನಗೆ ಗೊತ್ತಿದ್ದಂಗೆ 1990 2020 ಒಂದು 30 ವರ್ಷಗಳಲ್ಲಿ 25 ವರ್ಷ ಕಷ್ಟದ ಹಾದಿನೇ. ಅಂದ್ರೆ ಒಂದು ಯಾವುದೇ ಒಂದು ವೃತ್ತಿಯಲ್ಲಿ ಅವನೊಂದು ಮಾಗಬೇಕು ಅಥವಾ ಪಳಗಬೇಕು ಅಂದ್ರೆ ಒಂದಿಷ್ಟು ಕಾಲ ತಗೊಳ್ಳುತ್ತಲ್ಲ, ಆ ಕಾಲನೇ ನಾನು ಇಷ್ಟು ದಿವಸ ತಗೊಂಡಿರ್ಬೋದು ಅಂತ ಬಿಟ್ರೆ

0: ಕಾಯುವಿಕೆ
1: ಕಾಯುವಿಕೆ
0: ಅವಶ್ಯಕ. ಯಾವುದೇ ವ್ಯಕ್ತಿ ಕಾಯಿದೇನೆ ಇಮ್ಮಿಡಿಯೇಟ್ ಆಗಿ ನನಗೆ ನಾಳೆನೇ ಬರಬೇಕು ಅಂತಂದ್ರೆ ಯಾವುದೇ ಕೆಲಸ ಸುಲಭ ಸಾಧ್ಯ ಅಲ್ಲ.
1: ಶ್ರಮ ಮತ್ತು ತಾಳ್ಮೆ,
0: ಶ್ರಮ ತಾಳ್ಮೆ ಇದ್ರೆ ಏನನ್ನಾದ್ರೂ
1: ಸಾಧಿಸಬಹುದು ಅನ್ನೋದು ನನ್ನ ನಿಜವಾಗ್ಲು ಆ ನಂತರದಲ್ಲಿ ಅರ್ಥ ಆಗ್ತದೆ. ಆ ರೀತಿ ಎಲ್ಲ ತಾಳ್ಮೆ ಸಮಾಧಾನದಲ್ಲಿ ಬಂದಿರೋದ್ರಿಂದಾನೆ ಒಳ್ಳೊಳ್ಳೆ ವ್ಯಕ್ತಿಗಳು ಇವನು ಕಾಯದ್ ಮಾಡಬಹುದು, ಲಾಸ್ ಆದ್ರೂ ಇವನೇನ್ ಬೇಜಾರು ಮಾಡ್ಕೊಳಲ್ಲ ಏನೋ ಅನ್ನೋ ದೃಷ್ಟಿಯಲ್ಲಿ ನೀನ್ ಇದನ್ ಮಾಡಪ್ಪ ನೀನ್ ಇದನ್ ಮಾಡಪ್ಪ. ಈ ದೃಷ್ಟಿ ಕೆಲವು ಕೆಲವು ಹೊಸ ಪದ್ಧತಿಗಳನ್ನ ಈ SRI ಪದ್ಧತಿ ಶ್ರೀ ಪದ್ಧತಿ ಅನ್ನೋದು ಅವಾಗಷ್ಟೇ ಇನ್ನು ಇದಾಗಿತ್ತು 2010 ಸಂದರ್ಭದಲ್ಲಿ ಇದನ್ನ ಮಾಡಿ ನೀವು ಅಂತೇಳಿ ಕೃಷಿ ಇಲಾಖೆಯವರು ಬಂದು ಹೇಳಿದ್ರು. ಆ SRI ಪದ್ಧತಿಯಲ್ಲಿ ಮಾಡ್ತಾಗಲೇ ನನಗೆ ಅಷ್ಟೊಂದು ಇಳುವರಿ ಪದ್ಧತಿ ಗೊತ್ತಾಯಿತು. ಆ ನಂತರ ಗೊತ್ತಾಯ್ತು ಭತ್ತನು ಇಷ್ಟು ಬೆಳಿಬಹುದಲ್ಲ. ನಮ್ಮ ಒಂದು ಏರಿಯಾದಲ್ಲಿ ಇವತ್ತಿಗೂ ಕೂಡ 20 ಚೀಲ 70 ಕೆಜಿ ಒಂದು 15-16 ಕ್ವಿಂಟಲ್ ಆವರೇಜ್ ನ ಇದು. ಇವಾಗಲೂ ಕೂಡ ನಾನು ಆರ್ಗಾನಿಕ್ ಅಲ್ಲಿ ಬೆಳೀತಾ ಇದೆ, ನನಗೆ ಊಟಕ್ಕಾಗುವಷ್ಟು ಭತ್ತವನ್ನು ವರ್ಷಕ್ಕೆ ಒಂದು 16 ಗುಂಟೆಯಲ್ಲಿ ಬೆಳ್ಕೊಳ್ತಾ ಇದ್ದೀನಿ.
0: 16 ಗುಂಟೆಯಲ್ಲಿ ಭತ್ತ ಬೆಳಿತೀರಿ, ಉಳಿದಿದ್ರಲ್ಲಿ ಸಮಗ್ರ ಕೃಷಿಯ
1: ಸಮಗ್ರಿದ್ದೀನಿ,
0: ಎಲ್ಲ ರೀತಿಯದನ್ನು ಇಟ್ಕೊಂಡ್ಬಿಟ್ಟಿದ್ದೀರಿ.
1: ಹೌದು ಸರ್.
0: ಮನೆಗೆ ಬೇಕಾಗುವಂತಹ ಎಲ್ಲ ರೀತಿಯ ತೆಂಗಿನ ಮರದಿಂದ ಹಿಡಿದು ಅಡಿಕೆಯಿಂದ ಹಿಡಿದು ಅದೇ ರೀತಿಯಲ್ಲಿ ನಿಮಗೆ ಉಪ್ಪಿನಕಾಯಿ ಮಿಡಿಯ ಮಾವಿನ ಮರವನ್ನು ಸೇರ್ಕೊಂಡು ಏನೇನು ಬೇಕೋ ಎಲ್ಲ
1: ಸಾಧಾರಣವಾಗಿ ಜೀವನಕ್ಕೆ ಬೇಕಾಗಿರೋ ಒಂದು 70-75% ಬೆಳ್ಕೊಳ್ಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ.
0: ಅಂದ್ರೆ
1: 100% ಆಗಲ್ಲ.
0: ಅಲ್ಲ ನಿಮ್ಗೆ ಹಾಗಿದ್ರೆ ಯಾವ್ದನ್ನು ಹೊರಗಡೆಯಿಂದ ತರಬೇಕು ಅಂತಾನೆ ಇಲ್ಲ.
1: ಇಲ್ಲ, ಒಂದು 30% ಬೆಂಕಿ ಪಟ್ಟಣ ಬಟ್ಟೆಗಳು ಈ ರೀತಿಯಲ್ಲಿ ಒಂದಿಷ್ಟು ತರಬೇಕಾಗಿದೆ ಬಿಟ್ರೆ ಉಳಿದಂತೆ ಜೀವನ ಭದ್ರತೆ ನಾವು ಉತ್ಪಾದನೆ ಮಾಡ್ಕೊಂಡೋಗ್ಲಿ ಅಂತ
0: ನಮ್ಗೆ. ಸ್ವಾವಲಂಬಿನೂ ಹೌದು,
1: ಸ್ವತಂತ್ರ ಎರಡು ಮಾಡ್ತಿಲ್ಲ ಅದರಲ್ಲಿ. ಬೇರೆ ಎಲ್ಲೋ ಒಂದು ಅಕಸ್ಮಾತ್ ಆ ಸಂದರ್ಭದಲ್ಲಿ ನನಗೆ ಒಂದು ಕೆಲಸ ಸಿಕ್ಕಿದ್ರೆ ಎಲ್ಲೋ ಈ ಸಂದರ್ಭದಲ್ಲಿ ನನ್ನ BA ಡಿಗ್ರಿಗೆ ಒಂದು 25-30 ಸಾವಿರ ರೂಪಾಯಿ ಸಂದರ್ಭದಲ್ಲಿ ಒಂದು ಅಣ್ಣ ಬಟ್ಟೆ ಮಾಡ್ಕೊಂಡಿರ್ಬೋದಿತ್ತೇನು. ಆದ್ರೆ ಇವತ್ತಿನ ದಿವಸ ಆ ಮಣ್ಣನ್ನು ನಂಬಿ ಆ ಕಷ್ಟದ ಒಂದು ಅನುಭವದ ಬುತ್ತಿಯೊಂದಿಗೆ ನಾ ಜೀವನಕ್ಕೆ ಬಂದಿದ್ದಕ್ಕೆ ಹೆಸರು ನಿಮ್ಮಂತರ ಒಂದು 10-6 ಜನ ಒಂದು ಸಂಪರ್ಕ, ಜೀವನದಲ್ಲಿ ನೆಮ್ಮದಿ, ಒಳ್ಳೆ ಮನೆ ಕಟ್ಕೊಂಡಿದ್ದೀನಿ, ರೇಷ್ಮೆ ಕೃಷಿ ಮಾಡಿದ್ಮೇಲೆ ಒಂದು 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮನೆ ಕಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ದೇವರು ಎಲ್ಲದನ್ನು
0: 300 ಒಂದು 30 ಸಾವಿರ ರೂಪಾಯಿ ಸಂಬಳದಲ್ಲಿ ಇದ್ರೆ 30 ಲಕ್ಷ ಮನೆ ಕಟ್ಟೋದು ಕೂಡ ಕನಸಾಗೇ
1: ಇರ್ತಿತ್ತು. ಇವತ್ತಿನ ದಿವಸ ನನ್ನ ಒಂದು ಕೃಷಿ ಭೂಮಿಯನ್ನ ಯೂನಿವರ್ಸಿಟಿಯಿಂದ ಕೂಡ ನೋಡ್ಲಿಕ್ಕೆ ಕರ್ಕ ಬರ್ತಾ ಇದ್ದಾರೆ. ನನಗೆ ಇದಕ್ಕಿಂತ ದೇವರ ಹತ್ರ ಇನ್ನೇನು ಹೆಚ್ಚಿನ ನಿರೀಕ್ಷೆ ಮಾಡೋದಿಲ್ಲ.
0: ಒಂದೊಮ್ಮೆ ನೀವು ಹಿಂದಿನ ನೆನಪಿನಲ್ಲೇನೆ ಉಳ್ಕೊಂಡು ತನ್ನ ಹತ್ರ ಏನು ಆಗೋದಿಲ್ಲ ಅಂತ ಕೈ ಕಟ್ಟಿ ಕುಳಿತು ಬಿಟ್ಟಿದ್ರೆ ಏನಾಗ್ತಿತ್ತು ಶ್ರೀಧರ್ ಅವರೇ?
1: ಇನ್ನು ಮನುಷ್ಯ ಹೆಚ್ಚಾಗಿ ಅಂತ ನಿರಾಶೆಗೆ ಹೋದಾಗ ಆತ್ಮಹತ್ಯೆ ಅಂತಾರೆ. ನಿರಾಶೆಗೆ ಹೋದಾಗ ಆ ನಿರಾಶೆಗೆ ನಾನು ಹೋಗ್ಲಿಲ್ಲ, ಬಟ್ ಛಲ ಇವತ್ತೆಲ್ಲ ನಾಳೆ ಗೆಲ್ತೀನಿ ಅನ್ನೋದೊಂದು ಹಂಬಲ. ಈಗ ನಾನು ಮದುವೆ ಆದ್ಮೇಲೆ ನಮ್ಮ ಮನೆಯವರು ಕೂಡ ಅವ್ರ ಹೇಗೆ ಹೋಗ್ಲಿ ಬಿಡಿ, ಈ ವರ್ಷ ಹೋದ್ರೆ ಮುಂದ್ ವರ್ಷ ಮಾಡೋಣ, ಮುಂದ್ ವರ್ಷ ಇನ್ನೇನ್ ಮುಗಿದೋಯ್ತಾ ಜೀವನ
0: ನಮ್ಗೆ. ಮನೆಯವ್ರು ಬಂದ ನಂತರ ನೀವು ಹಸುನು ಸಾಕ್ಬಿಟ್ರೆ?
1: ಹಸುನು ಸಾಕಿದ್ವಿ. ಅವರು ತವರ್ ಮನೆಯಲ್ಲಿ ಯಾವ್ದು ಉದ್ಯೋಗ ಕೃಷಿ ಉದ್ಯೋಗ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅಲ್ಲ ಅವರು. ನಾನು ಹೇಳಿದ್ದೆ ಇವಾಗ ನನ್ನ ಡಿಗ್ರಿ ಆಗಿದೆ, ಎಲ್ಲರೂ ಉದ್ಯೋಗ ಸಿಕ್ಕರು ನಾವು ಉದ್ಯೋಗಕ್ಕೆ ಹೋಗಲ್ಲ, ನಾ ಕೃಷಿನೇ ಮಾಡೋದು, ಬದುಕಿರಿದ್ರಲ್ಲೇ ಸಾವು ಕಟ್ಕೊಂಡ್ರೆ ಇದ್ರಲ್ಲೇ ಸತ್ರ ಇದ್ರಲ್ಲೇ ಅಂತ ಹೇಳಿದ್ದೆ. ಇಷ್ಟ ಇದ್ರೆ ಬರ್ಬೇಕು, ಇಲ್ಲಾದ್ರೆ ನೀವು ತೊಂದ್ರೆ ಇಲ್ಲ ಅಂತ ಮೊದ್ಲೇ ಹೇಳಿದ್ದೆ.
0: ಇಷ್ಟಪಟ್ಟು ಮದುವೆ ಆದ್ರು
1: ಹೌದು,
0: ಈಗ ತಾವಿಬ್ಬರು ಸೇರಿ ಎಲ್ಲ ರೀತಿಯ ಸಮೃದ್ಧಿಯ ಜೀವನವನ್ನ ನಡೆಸ್ತಾ ಇದ್ದೀರಿ. ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ.
1: ನಾನು ಡಿಪ್ಲೊಮಾ ಮಾಡ್ತಾ ಇದ್ದೇನೆ.
0: ಅವ್ರಿಗೇನಾದ್ರೂ ಕೃಷಿಯಲ್ಲಿ ಆಸಕ್ತಿ ಇದೆಯಾ?
1: ಕೃಷಿ ಬಗ್ಗೆ ಬಹಳ ಆಸಕ್ತಿ ಇದೆ. ಒಂದಿಷ್ಟು ವರ್ಷ ಪ್ರಪಂಚ ಜ್ಞಾನ ಅರ್ಥ ಆಗಲಿ
0: ಓದಿದ್ದನ್ನು ಬೇರೆ ಕಡೆ ಉಪಯೋಗಿಸಿ ನಂತರದಲ್ಲಿ ಮೂಲ ವೃತ್ತಿಗೆ ಬರೋದಕ್ಕೂ ಕೂಡ ಅವಕಾಶ ಇರುತ್ತೆ ಶ್ರೀಧರ್ ಅವರೇ. ಅದಕ್ಕೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ಆಶಾ ಜೀವನ ಇರಬೇಕು, ನಂತರದಲ್ಲಿ ಛಲ ಇರಬೇಕು, ಆ ನಂತರದಲ್ಲಿ ಮಾಡುವಂತ ಮನಸ್ಸಿರಬೇಕು. ಈ ಮೂರನ್ನ ಇಟ್ಕೊಂಡ್ರೆ ಯಾರ ಜೀವನವೂ ಕೂಡ ಹಾಳಾಗೋದಕ್ಕೆ ಸಾಧ್ಯ ಇಲ್ಲ.
1: ಸತ್ಯವಾದ
0: ಒಂದಲ್ಲ ಒಂದು ಕಡೆಯಲ್ಲಿ ದಾರಿ ಸಿಗುತ್ತೆ, ಆದ್ರೆ ದಾರಿ ಹುಡುಕುವಂತಹ ಮಾರ್ಗವನ್ನ ನಾವು ಕಂಡುಕೋಬೇಕು. ಅದರ ಮೇಲೆ ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ನಾವು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಇದನ್ನ ನಮ್ಮ ಪ್ರತಿಯೊಬ್ಬ ಕೇಳುಗರೂ ಕೂಡ ಅರ್ಥೈಸ್ಕೋಬೇಕು. ಯಾವತ್ತು ದಡ ಛಲ ನಿಶ್ಚಯವನ್ನ ಇಟ್ಟುಕೊಂಡು ಮುನ್ನುಗ್ಗುವ ಚಾತಿಯನ್ನು ಬೆಳೆಸ್ಕೊಂಡ್ರೆ ಪ್ರತಿಯೊಬ್ಬರ ಜೀವನವನ್ನು ಸುಭದ್ರವಾಗಿ ಕಟ್ಕೊಳ್ಳೋದಕ್ಕೆ ತಾವೇ ಉದಾಹರಣೆ ಆಗಿದ್ದೀರಿ ಶ್ರೀಧರ್ ಅವರೇ. ನಮಸ್ಕಾರ, ಧನ್ಯವಾದ.
1: ನಮಸ್ಕಾರ.
2: ಬದುಕು ಜಟಕ ಬಂಡಿ ವಿಧಿಯ ಬದುಕು ಜಟಕ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ SR ಭಟ್.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧಿ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೆಳಗೆ ಗಮನಿಸಿ, ಈ ಬೆಳಿಗ್ಗೆ 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಹೆಲ್ತ್ ಪ್ರೋಗ್ರಾಂ, ಇದರಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಷಿತಾಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಈ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ, ದಿನ ವಿಶೇಷತೆಯೊಂದಿಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:35 ಭಾವಗೀತೆಗಳು, 10:00 ಹಾಡು ಮಾತಾಡು ಕಾರ್ಯಕ್ರಮದ ವಿಶೇಷತೆ ಗಾದೆ ಬಿಡಿಸಿ ಗಾದೆಯಾಗಾಡಿ, 11:00 ಚೈತ್ರವನ ಕಾರ್ಯಕ್ರಮ, ಇದರಲ್ಲಿ ನೀವು ವಿಶೇಷ ಸಿನಿತಾರ್ಯ ಕುರಿತು ಚಿತ್ರಗೀತೆಗಳನ್ನು ನೀವು ಫೋನಿನ ಮೂಲಕ ಹಾಡಬಹುದು. ಈಗ ಸಮಯ ಆಗ್ತದೆ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಬೆಂಗಳೂರು ಕೇಂದ್ರದಿಂದ ಆಲಿಸಲಿದ್ದೀರಿ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ: ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12ರಂದು ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ದಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ದಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ ಆರ್ಟಿಕಲ್ 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. ಜುಲೈ 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ನಿರ್ಧರಿಸಿದೆ. ಜುಲೈ 2 ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶೆ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32 ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್.

ಚಾನೆಲ್ನಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು ಈಗ ಸಮಯ 7:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಚಿತ್ರಗೀತೆಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ದರ್ಶನ್ ಚಿತ್ರದ ಗೀತೆ. ಸಂಗೀತವನ್ನ ನೀಡಿದ್ದಾರೆ ಸಾಧು ಕೋಕಿಲ, ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್, ಸಾಹಿತ್ಯ ನಾಗೇಂದ್ರ ಪ್ರಸಾದ್.

ಬೆಳಿಗ್ಗೆಯಿಂದ ಸಾಕಷ್ಟು ಸಂದೇಶಗಳನ್ನ ನಮ್ಮೆಲ್ಲ ಶ್ರೋತೃಗಳು ಕಳಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣಂತೆ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ನಮಸ್ಕಾರಗಳು ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ ಆಕಾಶವಾಣಿ ರೇಡಿಯೋ ಕೇಳುಗ ಅಭಿಮಾನಿಗಳಾದ ಕಿಷ್ಕಿಂದ ನಗರದ ಗಂಗಾವತಿಯಿಂದ ಈರಣ್ಣ ಹಾಗೂ ವಿಜಯಶ್ರೀ ಅವರು. ಇನ್ನು ಅಸಾಧ್ಯ ಅಂತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ನಮ್ಮ ಯೋಚನೆ ಬದಲಾದ್ರೆ ನಮ್ಮ ಹಣೆ ಬರಹ ತಾನೇ ಬದಲಾಗುತ್ತೆ ಅಲ್ವಾ ಅಂತ ಹೇಳ್ತಾ ಒಳ್ಳೂರಲ್ಲಿಯವರು ಶುಭ ಮುಂಜಾನೆ ಶುಭ ತರಲಿ ಅಂತ ಸಂದೇಶವನ್ನ ಕಳಿಸಿದ್ರೆ ಆಕಾಶವಾಣಿ ಭದ್ರಾವತಿ ನಿಲಯ ವೃಂದದವರಿಗೆ ಮಂಗಳವಾರದ ಬೆಳಗಿನ ಶುಭೋದಯ ಒಂದೇ ಮಾತ್ರ ಎನ್ನೋಣ ಅಂತ ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರಹಾಸ ಗಡದೆಯವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಶ್ರೋತೃಗಳೇ. ಪ್ರತಿ ಸತಿ ನಾವೆಲ್ಲರಿಗೂ ಹೇಳ್ತೇವೆ, ಯಾವುದೇ ರೀತಿಯ ಫೋಟೋಸಿಗೂ ಹಾಗೂ ಇಮೇಜಸ್ ಅಥವಾ ಬೇರೆ ಸಂದೇಶಗಳಿಗೂ ಇಲ್ಲಿ ಅಲೋ ಇಲ್ಲ, ತಾವೆಲ್ಲರೂ ಸಂದೇಶವನ್ನ ನಿಮ್ಮ ಕನ್ನಡದಲ್ಲಿ ನಿಮ್ಮ ಬರಹದ ಮೂಲಕನೇ ಕಳಿಸಬೇಕು. ಅಂದ ಹಾಗೆ ಇವರ ಸಂದೇಶ ಇಲ್ಲೊಬ್ರು ಕಳಿಸಿದ್ದಾರೆ ಸಂದೇಶವನ್ನ. ಇವರ ಸಂದೇಶ ಕೊನೆಗೊಳ್ತಾ ಇದೆ ಅಂದ್ರೆ ಇವರ ನಂಬರ್ ಕೊನೆಗೊಳ್ತಾ ಇದೆ, ಇವರು ತಮ್ಮ ಹೆಸರನ್ನ ಕಳಿಸಿಲ್ಲ. ಹಾಗಾಗಿ 3860 ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ. ಇನ್ನು ಮುಂದಿನ ಸಂದೇಶವನ್ನ ಕಳಿಸಿರುವವರು ಯಾರು ಅಂತ ನೋಡೋಣ. ಶುಭೋದಯ ಆಕಾಶವಾಣಿ, ಇವತ್ತಿನ ಕರ್ಜಗೆ ಅವರ ಕಥನದಲ್ಲಿ ಒಳ್ಳೆಯ ಭಾವನೆಯಿಂದ ದಾನ ಕೊಟ್ಟದ್ದು ಜೀವನದ ಬೆಳಕಾಗತ್ತೆ ಎಂದು ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಜೀವನದ ಒಂದು ಘಟನೆ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ಇನ್ನು ಹಾವೇರಿಯಿಂದ ಗೌರಮ್ಮ ಅವರು, ಗುಡ್ ಮಾರ್ನಿಂಗ್ ಮೇಡಮ್, ಗೀತಾರಾಧನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕನ್ನಂಗೆ ಗ್ರಾಮದಲ್ಲಿ ನೆಲೆಸಿರುವ ದೇವಾಲಯದ ಮಾಹಿತಿ ಚೆನ್ನಾಗಿತ್ತು, ಭಕ್ತಿಗೀತೆಗಳು ಸೊಗಸಾಗಿದ್ವು, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಹಿತೇಶಿ ಕಲಾಕರಣ್ ಚಿನ್ಮಯಿ ಅವರು ನ್ಯಾಮತಿಯಿಂದ, ಗುಡ್ ಮಾರ್ನಿಂಗ್, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶದಲ್ಲಿ ಕಳಿಸಿದ್ರೆ. ಇನ್ನು ಇವರು ಕಳಿಸಿದ್ದಾರೆ ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಮುತ್ತು ಅವರು ಕೊಪ್ಪಳದಿಂದ. ಇವರು ಅಷ್ಟೇ, ಇವರ ಹೆಸರನ್ನ ಕಳಿಸಿಲ್ಲ. ಇವರ ಸಂಖ್ಯೆ ಕೊನೆಗೊಳ್ತಿದೆ 3812. ಶ್ರೋತೃಗಳೇ ಪ್ರತಿ ಸರ್ತಿನೂ ನಾವೆಲ್ಲರೂ ನಿಮ್ಗೆ ಹೇಳ್ತಾನೆ ಇರ್ತೀವಿ, ನಿಮ್ಮ ಸಂದೇಶದೊಟ್ಟಿಗೆ ನಿಮ್ಮ ಮುದ್ದಾದ ಹೆಸರು ಹಾಗೆ ನಿಮ್ಮ ಊರು ಬಂದ್ರೆ ನಮಗೂ ನೀವು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹೆಸರನ್ನ ನಾವು ಹೇಳೋದಕ್ಕೆ ಅವಕಾಶ ಸಿಗುತ್ತೆ ಅಲ್ವಾ. ಹಾಗಾಗಿ ನೀವೆಲ್ಲರೂ ತಮ್ಮ ಸಂದೇಶದೊಟ್ಟಿಗೆ ನಿಮ್ಮ ಹೆಸರು ಹಾಗೆ ನಿಮ್ಮ ಊರಿನ ಹೆಸರು ಆಮೇಲೆ ನಿಮ್ಮ ಮುದ್ದಾದ ಸಂದೇಶವನ್ನ ಕಳಿಸ್ತೀರಾ ಅಂತ ಭಾವಿಸ್ತಾ ಇನ್ನು ಮುಂದಿನ ಸಂದೇಶದ ಕಡೆ ನೋಡೋದಾದ್ರೆ ಆಕಾಶವಾಣಿ ಭದ್ರಾವತಿ ವರ್ಗದವರಿಗೆ ಮಂಗಳವಾರದ ಶುಭ ಮುಂಜಾನೆ ಮೇಡಮ್, ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಭದ್ರಾವತಿ ಹೊಸ್ಮನೆಯಿಂದ ಶೈಲಜಾ ಪರಶುರಾಮ್ ಅವರು, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಆಗಿದ್ದಾರೆ, ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು. ಬೆಳಗಿನ ಸಮಯದಲ್ಲಿ ಒಂದೊಳ್ಳೆ ಫ್ರೆಶ್ ಮೂಡ್ ಜೊತೆಗೆ ಎಲ್ಲರ ಕೆಲಸಗಳು ಚೆನ್ನಾಗಿ ಆಗಲಿ, ಶುಭವನ ತರಲಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೊಂದು ಚಂದದ ಗೀತೆಯನ್ನ ಕೇಳೋಣ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಕಂಠಸಿರಿ ಇರುವಂತಹ ಹಾಲು ಜೇನು ಚಿತ್ರದ ಗೀತೆ, ಸಂಗೀತವನ್ನ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಸಾಹಿತ್ಯ ಚಿ ಉದಯಶಂಕರ್.

0: ಬಾಗಿಲ ಬಳಿಯಲ್ಲಿ ಆಫೀಸರ್ ಕಂಡೆ. ಏನಪ್ಪ ಮಾಡೋದು?
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಚೆನ್ನದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ನಮ್ದು ಸಂದೇಶ ಬಂದಿದೆ ಸ್ನೇಹಿತರೆ, ಯಾರು ಅಂತ ನೋಡೋಣ. ಖರ್ಜಿಗೆ ಅವರ ಕಥನಗಳು ನನಗೆ ತುಂಬಾ ಇಷ್ಟ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಾರದಾ ಅಲೇಶಪ್ಪ, ಬಿಆರ್ಪಿ, ಶಿವಮೊಗ್ಗದಿಂದ. ಬೆಳಗ್ಗೆ ಪ್ರಾರಂಭ ಆಗೋದೇ ಖರ್ಜಿಗೆ ಅವರ ಒಂದು ಒಳ್ಳೆಯ ಸಂದೇಶದೊಂದಿಗೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮಗೆ. ಇದಾಗಿತ್ತು ಇಂದಿನ ಬೆಳಗ್ಗಿನ 7:45 ಚಿತ್ರಗೀತೆಗಳು. ಈಗ ಸಮಯ ಆಗ್ತಾ ಇದೆ 8:00. ನೀವೆಲ್ಲರೂ ಆಲಿಸ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನ. ನಮ್ಮ ಮುಂದಿನ ಕಾರ್ಯಕ್ರಮ ಸಮಾಚಾರ ಪ್ರಭಾತನ ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: 23 August, U.S. and Iran to hold talks in Qatar's capital Doha today to resolve the dispute over Strait of Hormuz. And in football, Brazil enters round 16. And with that, we end the morning news. Have a nice day.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನು ಈಗ ಸಮಯ 8:30 ನಿಮಿಷಗಳು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ

ಹೆಲ್ತ್ ಪ್ರೋಗ್ರಾಂ, ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಆಯುರ್ವೇದ ವೈದ್ಯರಾದ ಡಾ ಹರ್ಷಿತಾ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಷಿತಾ ಜಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
1: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ತಿಳಿಯೋಣ. ಮಹಿಳೆ ತನ್ನ ಮಾನಸಿಕ ಆರೋಗ್ಯ ಸಮಸ್ಯೆ ಎದುರಿಸುವಂತಹ ಹಂತಗಳಾದಂತಹ ಬಾಲ್ಯ ಇರಬಹುದು, ಯೌವನದಲ್ಲಿ, ವಿವಾಹ, ಗರ್ಭಧಾರಣೆ ಸಮಯ, ಹೆರಿಗೆಯ ನಂತರದ ಸಮಯ, ಮೆನೋಪಾಸ್ ಸಂದರ್ಭದಲ್ಲಿ ಅನೇಕ ಮಾನಸಿಕ ತೊಂದರೆಗಳು ಕಾಣಿಸಿಕೊಳ್ಬಹುದು. ಆ ಸಂದರ್ಭವನ್ನ ಹೇಗೆ ಎದುರಿಸಿ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬಹುದು, ಇದಕ್ಕೇನೇನೆಲ್ಲ ಕಾರಣ ಆಗುತ್ತೆ, ಪರಿಹಾರ ಏನು, ಈ ಕುರಿತಂತೆ ನಮಗೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹರ್ಷಿತಾ ಜಿ. ಇವರು TMAES ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿದ್ದಾರೆ, ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಮೊದಲಿಗೆ ಮಹಿಳೆಯರ ಮಾನಸಿಕ ಆರೋಗ್ಯದ ಮಹತ್ವ ಎಷ್ಟಿದೆ ಅಂತ ಹೇಳ್ತೀರಿ?
2: ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಆರೋಗ್ಯವಲ್ಲ, ಮನಸ್ಸು, ದೇಹ ಮತ್ತು ಆತ್ಮವು ಎಲ್ಲ ಸಮತೋಲನದಲ್ಲಿದ್ದರೆ ಮಾತ್ರ ನಿಜವಾದ ಆರೋಗ್ಯ ಆಯುರ್ವೇದ ಹೇಳುತ್ತೆ. ಸೊ ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಹಿಳೆಯರು ಅನೇಕ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಮಗಳಾಗಿ, ತಂಗಿಯಾಗಿ, ತಾಯಿಯಾಗಿ, ಉದ್ಯೋಗಿಯಾಗಿ, ಪತ್ನಿಯಾಗಿ, ಕುಟುಂಬದ ಆಧಾರ ಸ್ತಂಭವಾಗಿ ಹಲವು ಜವಾಬ್ದಾರಿಗಳನ್ನು ಹೊರುತ್ತಿದ್ದಾರೆ. ಸೊ ಈ ಎಲ್ಲಾ ಜವಾಬ್ದಾರಿಗಳ ನಡುವೆ ಅವರ ಮಾನಸಿಕ ಆರೋಗ್ಯವು ಅನೇಕ ಬಾರಿ ನಿರ್ಲಕ್ಷ್ಯ ಆಗ್ತಾ ಇದೆ. ಸೊ ಇದರಿಂದ ಅವರ ಮಾನಸಿಕ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟ.
1: ಖಂಡಿತ ಖಂಡಿತ, ಎಲ್ಲ ಹಂತಗಳಲ್ಲೂ ಈಗ ಮಹಿಳೆಯ ಎಲ್ಲಾ ಒಂದು ಹಂತದಲ್ಲೂ ಅವಳಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ, ಅದರಿಂದ ಅವಳು ಧೈರ್ಯವಾಗಿ ಎದುರಿಸಬೇಕು ಅಂದಾಗ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳ್ತೀರಿ. ಈ ಮನಸ್ಸಿನ ಬಗ್ಗೆ ಹೇಳೋದಾದ್ರೆ ಆಯುರ್ವೇದದಲ್ಲಿ ಈ ಮನಸ್ಸಿನ ಬಗ್ಗೆ ಏನ್ ಹೇಳಿದ್ದಾರೆ ಡಾಕ್ಟರ್?
2: ಸೊ ಆಯುರ್ವೇದದಲ್ಲಿ ಮನಸ್ಸಿಗೆ ವಿಶೇಷ ಮಾತು ನೀಡ್ತಾರೆ. ಸೊ ಏನ್ ಹೇಳ್ತಾರೆ ಅಂದ್ರೆ ಶರೀರ ಮತ್ತು ಮನಸ್ಸು ಪರಸ್ಪರ ಅವಲಂಬಿತ ಅಂತ ಹೇಳ್ತೀವಿ. ಸೊ ಮನಸ್ಸಿಗೆ ಮೂರು ಗುಣಗಳಿವೆ, ಒಂದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ. ಈ ಮೂರುಗಳು ಸಾತ್ವಿಕ ಮನೋಭಾವದವರು ಹೇಗಿರ್ತಾರೆ ಅಂದ್ರೆ ಶಾಂತಿಯುತರಾಗಿರ್ತಾರೆ, ಸಂತೋಷವಾಗಿರ್ತಾರೆ, ವಿವೇಕವಂತರಾಗಿರ್ತಾರೆ, ಧೈರ್ಯ, ಕರುಣೆ ಇದೆಲ್ಲ ಅವರಲ್ಲಿ ಗುಣಗಳಿರ್ತವೆ. ರಾಜಸಿಕ ಮನೋಭಾವದವರು ಹೇಗಿರ್ತಾರೆ ಅಂದ್ರೆ ಅತಿಯಾದ ಚಟುವಟಿಕೆ ಮಾಡೋದು, ಕೋಪ ಜಾಸ್ತಿ ಬರೋದು, ಅಶಾಂತಿ, ಅತಿಯಾದ ಆಸೆ ಉಳ್ಳವರು, ಈ ರೀತಿಯಾಗಿರ್ತಾರೆ. ಇನ್ನೊಂದು ತಾಮಸಿಕ ಗುಣದವರು, ತಾಮಸಿಕ ಮನೋಭಾವದವರು ಸೋಮಾರಿತನ ಜಾಸ್ತಿ ಇರುತ್ತೆ ಅವರಲ್ಲಿ, ನಿರಾಸಕ್ತಿ ಇರುತ್ತೆ, ಯಾವುದೇ ಕೆಲಸದಲ್ಲೂ ಆಸಕ್ತಿ ಇರಲ್ಲ, ಮತ್ತೆ ಯಾವಾಗ್ಲೂ ದುಃಖಿತರಾಗಿರ್ತಾರೆ, ತುಂಬಾ ಯೋಚನೆ ಮಾಡೋದು, ಈ ರೀತಿ ಗುಣಗಳು ಜಾಸ್ತಿ ಕಾಣಿಸುತ್ತೆ. ಸೊ ಮಾನಸಿಕ ಆರೋಗ್ಯ ಉತ್ತಮವಾಗಿರಲು ಯಾವಾಗ್ಲೂ ಸಾತ್ವಿಕ ಗುಣ ಕರೆಕ್ಟ್ ಆಗಿರ್ಬೇಕು, ಅಂದ್ರೆ ಅದು ಜಾಸ್ತಿ ಇರಬೇಕು, ಅವಾಗ್ಲೇ ಅವರಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ. ಯಾವಾಗ ತಾಮಸಿಕ ಗುಣ ಜಾಸ್ತಿ ಇರುತ್ತೋ ಅವಾಗ ನಮ್ಮ ಮನಸ್ಸಿನ ಆರೋಗ್ಯ ಸಮತೋಲನ ಕಳೆದುಕೊಳ್ಳುತ್ತೆ.
1: ಮನಸ್ಸಿನ ಸ್ಥಿತಿ ಸಾತ್ವಿಕ ಸ್ಥಿತಿಯಲ್ಲಿದ್ದಾಗ ಅದು ಆರೋಗ್ಯವಾಗಿದೆ ಅಂತ ನಾವು ತಿಳ್ಕೊಬಹುದು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಲ್ವಾ? ಹಾಗಾದ್ರೆ ಡಾಕ್ಟ್ರೆ, ಮಹಿಳೆಯರ ವಿವಿಧ ಹಂತಗಳನ್ನ ನಾನಾಗ್ಲೇ ಹೇಳಿದೆ ಅಲ್ವಾ, ಈಗ ಬಾಲ್ಯದಲ್ಲಿ ಮತ್ತೆ ಯೌವನದಲ್ಲಿ ಹೇಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತೀರಿ?
2: ಸೊ ಬಾಲ್ಯ ಮತ್ತು ಯೌವನ ಇಸ್ ತುಂಬಾ ಇಂಪಾರ್ಟೆಂಟ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ದೈಹಿಕ ಮತ್ತು ಹಾರ್ಮೋನಲ್ ಬದಲಾವಣೆಗಳು ತುಂಬಾ ಆಗ್ತಿರುತ್ತೆ, ಬಾಲ್ಯದಲ್ಲಾಗಿರ್ಬೋದು ಮತ್ತೆ ಅಡಲೆಸೆಂಟ್ ಹೇಳ್ತೀವೋ ಪ್ಯುಬರ್ಟಿ ರೀಚ್ ಆಗೋ ಸ್ಟೇಟ್ ಅಲ್ಲಿ ಆಗಿರ್ಬೋದು, ಅವರ ಹಾರ್ಮೋನಲ್ ಚೇಂಜಸ್ ತುಂಬಾ ಆಗ್ತಿರುತ್ತೆ. ಸೊ ಆ ಸಮಯದಲ್ಲಿ ಅವರಿಗೆ ಕೆಲವೊಂದು ಥಾಟ್ಸ್, ಅವರ ದೇಹದ ಬಗ್ಗೆನ ಅಸಮಾಧಾನ, ದಪ್ಪ ಇದ್ರೆ, ತೆಳ್ಳ ಇದ್ರೆ, ಪ್ಲಸ್ ಇನ್ನೊಂದೇನಂದ್ರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಪ್ಲಸ್ ಪರೀಕ್ಷೆಯ ಒತ್ತಡ, ಇನ್ನೊಂದು ಮನೇಲೆಲ್ಲ ಸ್ಟ್ರೆಸ್ ಮಾಡ್ತಿರ್ತಾರೆ ಓದು ಚೆನ್ನಾಗೋದು ಅಂತ. ಮತ್ತೆ ಇವಾಗಿನ ಜೀವನ ಶೈಲಿಯಲ್ಲಿ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮಕ್ಕಳಲ್ಲಿ, ಸ್ನೇಹಿತರ ಪ್ರಭಾವ ಕೂಡ, ಆಮೇಲೆ ಸಾಮಾಜಿಕ ಮಾಧ್ಯಮಗಳು, ಇನ್ನೊಂದು ಫೋನ್, ಅದರಲ್ಲಿ ರೀಲ್ಸ್ ಅದನ್ನು ನೋಡ್ಕೊಳ್ಳೋದು, ಇದೆಲ್ಲನೂ ಮಕ್ಕಳ ಅವರ ಬೆಳವಣಿಗೆಗೆ ತುಂಬಾ ಅಫೆಕ್ಟ್ ಮಾಡುತ್ತೆ, ಅವರ ಮಾನಸಿಕ ಆರೋಗ್ಯಕ್ಕೂ ಕೂಡ ಅಫೆಕ್ಟ್ ಆಗುತ್ತೆ.
1: ಈ ಹಂತದಲ್ಲಿ ಎಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತೀರಿ. ಈಗ ಪ್ರಾಥಮಿಕ ಹಂತದಲ್ಲೇ ಈಗ ನಿಮ್ಮ ಬಳಿ ಬರೋಕ್ ಮುಂಚೆನೆ ಹೇಗೆ ಸರಿಪಡಿಸ್ಕೋಬಹುದು ಈ ಹಂತದಲ್ಲಿ ಬರುವಂತಹ ಸಮಸ್ಯೆಗಳನ್ನು?
2: ಇದ್ರಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಪೋಷಕರ ಪಾತ್ರ ತುಂಬಾ ಮಹತ್ವವಾಗಿರುತ್ತೆ ಇದ್ರಲ್ಲಿ. ಸೊ ಪೋಷಕರು ಮಕ್ಕಳೊಂದಿಗೆ ಕುತ್ಕೊಂಡು ಮಾತಾಡಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು, ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಅಪ್ರೋಚಬಲ್ ಆಗಿರ್ಬೇಕು, ಅಂದ್ರೆ ಫ್ರೆಂಡ್ಲಿ ಬಾಂಡಿಂಗ್ ಇಟ್ಕೊಂಡ್ರೆ ಮಾತ್ರ ಮಕ್ಕಳು ಹೇಳ್ತಾರೆ, ಇಲ್ಲಾಂದ್ರೆ ಹೇಳಲ್ಲ. ಯಾವಾಗ ಅವ್ರು ಓಪನ್ ಆಗಿ ಹೇಳಿದಷ್ಟು ಅವರ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮನ್ಸು ಹಗುರ ಆಗುತ್ತೆ. ಅದಕ್ಕೆ ಪೋಷಕರದ್ದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ.
1: ಹಾಗೆ ವಿವಾಹ ಆಗುವಂತ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಿರ್ಬೇಕು?

0: ನಂತರ ಮಹಿಳೆಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಹೊಸ ಕುಟುಂಬ, ಹೊಸ ಜವಾಬ್ದಾರಿ ಮತ್ತೆ ಹೊಸ ನಿರೀಕ್ಷೆಗಳು, ಮತ್ತೆ ಹೊಸ ಮನೆಗೆ ಹೋಗಿ ಅಡ್ಜಸ್ಟ್ ಆಗೋದು, ಹೊಸ ಜಾಗ, ಕೆಲವೊಮ್ಮೆ ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರೆ, ಅವಾಗ ಹೊಸ ಜಾಗದಲ್ಲಿ ಅಡ್ಜಸ್ಟ್ ಆಗೋದೆಲ್ಲ ತುಂಬಾ ಕಷ್ಟ ಆಗುತ್ತೆ ಮಹಿಳೆಗೆ ಎಸ್ಪೆಷಲಿ. ಇದೆಲ್ಲಾನು ಮಾನಸಿಕ ಒತ್ತಡನೆ, ಸ್ಟ್ರೆಸ್ ಆಗುತ್ತೆ, ಮತ್ತೆ ಲೋನ್ಲಿನೆಸ್ ಫೀಲ್ ಆಗುತ್ತೆ, ಹೋಮ್ ಸಿಕ್ ಆಗ್ತಾರೆ, ಇದೆಲ್ಲದರಿಂದನು ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಪರಿಹಾರ ಏನಂದ್ರೆ, ಮತ್ತೆ ಅಗೇನ್ ಮನೆಯಲ್ಲಿರೋರು ಅವರಿಗೆ ಬೆಂಬಲ ಕೊಡ್ಬೇಕು, ಮಾನಸಿಕ ಬೆಂಬಲ, ಭಾವನಾತ್ಮಕವಾಗಿ ಬೆಂಬಲ ಕೊಟ್ರೇನೆ ಅವರು ಸ್ವಲ್ಪ ಉತ್ತೇಜಿಸ್ಕೊಳ್ತಾರೆ.
1: ಅಂದ್ರೆ ಇಲ್ಲಿ ಅವ್ರಿಗೆ ಹೊಂದ್ಕೊಳ್ಳೋದಕ್ಕೆ ಸಮಯ ಕೊಡ್ಬೇಕಾಗುತ್ತೆ ಅಲ್ವಾ. ಇವರು ಅವ್ರ ಜೊತೆಗೆ ಒಂದು ಆತ್ಮೀಯವಾಗಿ ಒಂದು ಮಾತುಕತೆ ಇಟ್ಕೊಂಡಾಗ, ಅವರು ಕೂಡ ಹಂಚಿಕೊಂಡು ನಮ್ ಮನೆ ಅನ್ನೋ ಒಂದು ಭಾವನೆ ಅವ್ರು ಬರೋದಕ್ಕೆ ಒಂದ್ ಸ್ವಲ್ಪ ಸಮಯ ಕೊಟ್ಟಾಗ ಅವರು ಇದರಿಂದ ಎಲ್ಲ ಹೊರಗೆ ಬರಬಹುದು, ಇಲ್ಲೆಲ್ಲ ಸಮಸ್ಯೆಗಳಾಗದೇ ಇದ್ದಂಗೆ. ಹಾಗೇನೆ ಈ ಗರ್ಭಧಾರಣೆ ಸಂದರ್ಭದಲ್ಲಿ ಅಲ್ಲಿ ಏನೇನು ಒಂದು ಮಾನಸಿಕ ತೊಂದರೆಗಳು ಅಥವಾ ಒಂದು ಬದಲಾವಣೆಗಳು ಮಹಿಳೆಯರಲ್ಲಿ ಕಾಡುತ್ತೆ ಅಂತ ಹೇಳ್ತಾರೆ?
0: ಗರ್ಭಾವಸ್ಥೆಯಲ್ಲಿ ಮಹಿಳೆ ದೇಹ ಮತ್ತು ಮನಸ್ಸಿನಲ್ಲಿ ಮಹತ್ತರ ಬದಲಾವಣೆ ಕಾಣುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಭಯ, ಆತಂಕ, ಭಾವನಾತ್ಮಕವಾಗಿ ಏರುಪೇರಾಗುತ್ತೆ, ಅಳುವ ಮನಸ್ಥಿತಿ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಗರ್ಭಾವಸ್ಥೆಯಲ್ಲಿ ನಾವೇನ್ ಹಾರ್ಮೋನಲ್ ಏರುಪೇರು ಅಂತ ಹೇಳ್ತೀವಲ್ಲ, ಇಲ್ಲಿ ಯೂಶಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ ಎರಡು ಹಾರ್ಮೋನ್ಗಳು ಇರ್ತವೆ. ಸೊ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಬಂದ್ಬಿಟ್ಟು ಎಲ್ಲಾ ಟೈಮ್ಲೂ ಕರೆಕ್ಟ್ ಆಗಿರುತ್ತೆ, ಗರ್ಭಾವಸ್ಥೆಯಲ್ಲಿ 2-3 ಜಾಸ್ತಿ ಆಗುತ್ತೆ. ಸೊ ಆ 2-3 ಜಾಸ್ತಿ ಆಗ ಸಡನ್ ಹಾರ್ಮೋನಲ್ ಶಿಫ್ಟ್ ಅಂತ ಹೇಳ್ತೀವಿ, ಬದಲಾವಣೆ. ಸಡನ್ ಬದಲಾವಣೆಯಿಂದ ಮತ್ತೆ ಮಾನಸಿಕ ಒತ್ತಡ ಬರುತ್ತೆ, ಸ್ಟ್ರೆಸ್ ಆಗೋದು, ಮೂಡ್ ಸ್ವಿಂಗ್ಸ್ ಬರೋದು, ಇದೆಲ್ಲಾನು ಕಾಮನ್. ಸೊ ಆಯುರ್ವೇದದಲ್ಲಿ ಮತ್ತಿನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಗರ್ಭಿಣಿಯ ಮಾನಸಿಕ ಸ್ಥಿತಿಗೆ ವಿಶೇಷವಾದ ಮಹತ್ವ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಸೌಮನಸ್ಯಂ ಗರ್ಭಧಾರಣಂ ಅಂತ ಹೇಳ್ತೀವಿ. ಇವನ್ ಕನ್ಸೀವ್ ಆಗ್ಲಿಕ್ಕೂ ಕೂಡ ಮನಸ್ಸು ಸೌಮ್ಯವಾಗಿರಬೇಕು, ಅವಾಗ್ಲೇ ಕನ್ಸೀವಿಗೂ ಅಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಪ್ರೆಗ್ನೆಂಟ್ ಆದ್ಮೇಲೂ ಮಗು ಬೆಳವಣಿಗೆಯು, ತಾಯಿಯ ಮಾನಸಿಕ ಸಮತೋಲನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ,
1: ತುಂಬಾ ಮುಖ್ಯ.
0: ಸೊ ಇಲ್ಲೇನಂದ್ರೆ ಏನ್ ಪರಿಹಾರ ಹೇಳ್ಬೋದು ಅಂದ್ರೆ, ಒಳ್ಳೆ ಸಂಗೀತ ಕೇಳೋದು, ಸಕಾರಾತ್ಮಕ ಚಿಂತನೆ ಮಾಡೋದು, ಉತ್ತಮ ಸಾಹಿತ್ಯ ಓದೋದು, ಕೆಲವೊಂದು ಮಂತ್ರಗಳು, ಮಂತ್ರ ಚಿಕಿತ್ಸೆ ಅಂತ ಹೇಳ್ತೀವಿ ಆಯುರ್ವೇದ, ಮಂತ್ರ ಚಿಕಿತ್ಸೆ ತರ ವಿಷ್ಣು ಸಹಸ್ರನಾಮ ಕೇಳೋದು, ಲಲಿತಾ ಸಹಸ್ರನಾಮ ಕೇಳೋದು, ಮತ್ತೆ ಗರ್ಭರಕ್ಷಾಂಬಿಕ ಸ್ತೋತ್ರ ಅಂತ ಹೇಳ್ತೀವಿ ಅದನ್ನ ಕೇಳೋದು, ಅಥವಾ ರಾಮರಕ್ಷ ಸ್ತೋತ್ರ ಕೇಳೋದು, ಇದನ್ನ ಕೇಳೋದಾಗ್ಲಿ ಪಠನೆ ಮಾಡೋದಾಗ್ಲಿ ಎರಡು ತುಂಬಾ ಒಳ್ಳೆಯದು. ಇದೇನ್ ಮಾಡುತ್ತೆ ಅಂದ್ರೆ, ಮನಸ್ಸು ಶಾಂತಿಗೊಳಿಸುತ್ತೆ. ಯಾವಾಗ ಶಾಂತಿಗೊಳುತ್ತೋ ಅವಾಗ ಮಗು ಬೆಳವಣಿಗೆಯಲ್ಲೂ ಅಡೆತಡೆ ಇರೋದು, ತುಂಬಾ ಚೆನ್ನಾಗಿ ಬೆಳ್ಕೊಂಡೋಗುತ್ತೆ, ತಾಯಿನೂ ಚೆನ್ನಾಗಿರ್ತಾರೆ, ಮಗುನು ಚೆನ್ನಾಗಿರುತ್ತೆ.
1: ಹೇಳಕ್ ಬಂದರು ಹೇಳ್ಬಹುದು ಮಂತ್ರಗಳನ್ನ, ಹೇಳಕ್ ಬರದೇ ಇದ್ದವರು ಕೇಳಿಸ್ಕೊಂಡ್ರು ಕೂಡ ಅದರ ಒಂದು ಪರಿಣಾಮ ಇದ್ದೇ ಇರುತ್ತೆ ಅಂತ ಹೇಳ್ತೀರಿ ಅಲ್ವಾ. ಇದರಿಂದ ಒಂದು ಮಾನಸಿಕ ಸ್ಥಿತಿ ಉತ್ತಮವಾಗಿರುತ್ತೆ, ಇದು ಮಗುವಿನ ಮೇಲೂ ಪರಿಣಾಮ ಬೀರೋದ್ರಿಂದ ಇವೆಲ್ಲ ಮಾಡ್ಕೋಬೇಕಾಗತ್ತೆ ಅಲ್ವಾ. ಡಾಕ್ಟರ್, ಹಾಗೇನೆ ಈಗ ಹೆರಿಗೆಯ ನಂತರ ಅಲ್ಲೂ ಕೂಡ ಕೆಲವು ಹೆಣ್ಮಕ್ಳಿಗೆ ಮಾನಸಿಕ ಸಮಸ್ಯೆಗಳು ಕೆಲವಾರು ಬರುತ್ತೆ ಅಲ್ವಾ, ಆ ಹಂತದಲ್ಲಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ಏನ್ ಕಾರಣಕ್ಕೆ ಬರುತ್ತೆ, ಹಾಗೇನೆ ಪರಿಹಾರದ ಬಗ್ಗೆ ಹೇಳೋದಾದ್ರೆ?
0: ಹೆರಿಗೆ ನಂತರ ಅವಧಿಯಲ್ಲಿ ಮತ್ತೆ ಮಹಿಳೆಯರಿಗೆ ವಿಶೇಷ ಕಾಳಜಿ, ಯಾಕಂದ್ರೆ ಇಲ್ಲಿ ತಾಯಿ ಮಗು ಎರಡೂ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ನಿರಂತರ ಯಾವಾಗ್ಲೂ ಅಳೋದು, ಆತಂಕ ಜಾಸ್ತಿ ಆಗೋದು, ದಣಿವು, ಮತ್ತೆ ಮಗುವಿನ ಬಗ್ಗೆ ಅತಿಯಾದ ಚಿಂತೆ, ನಿದ್ರಾಹೀನತೆ, ಇವೆಲ್ಲ ಆಗುತ್ತೆ. ಸೊ ಫಸ್ಟ್ ಮತ್ತೆ ಅಗೇನ್ ಇಲ್ಲಿ ಹಾರ್ಮೋನ್ ಅಲ್ಲಿ ಒಂದು ಪಾರ್ಟ್ ಇದೆ. ಏನ್ ಹಾರ್ಮೋನ್ ಅಲ್ಲಿ ಜಾಸ್ತಿ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ಆಗಿರುತ್ತಲ್ವ, ಅದು ಇಮ್ಮಿಡಿಯೇಟ್ ಡೆಲಿವರಿ ಆದಾಗ ಅದು ಜಾಸ್ತಿ ಆಗಿರೋ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸಡನ್ ಕಡಿಮೆ ಆಗುತ್ತೆ. ಇವಾಗ ಮತ್ತೆ ಹಾರ್ಮೋನ್ ಅಲ್ಲಿ ಶಿಫ್ಟ್ ಆಯ್ತು, ಸಡನ್ ಕಡಿಮೆ ಆಗಿದ ತಕ್ಷಣ ಮತ್ತೆ ಮೂಡ್ ಸ್ವಿಂಗ್ಸ್ ಎಲ್ಲ ಶುರು ಆಗುತ್ತೆ, ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಇನ್ನೊಂದೇನಂದ್ರೆ, ಏನು ಹಾರ್ಮೋನಲ್ ಚೇಂಜಸ್ ಆಗಿದೆಯಲ್ಲ ಅದರೊಟ್ಟಿಗೆ ತುಂಬಾ ನಿದ್ರಾಹೀನತೆ. ಇಲ್ಲಿ ಮಗುನ ಯಾವಾಗ್ಲೂ 24/7 ಮಗುನ ನೋಡ್ಕೊತಾ ಇರ್ಬೇಕು, ಅಳತಿರುತ್ತೆ ಪಾಪ, ಅಳತಿರೋ ಇರಿಟೇಷನ್ ಆಗ್ತಿರುತ್ತೆ ಅಮ್ಮನಿಗೆ. ಅದಾದ್ಮೇಲೆ ಸಡನ್ ಆಗಿ ಅವರಿಗೆ ಒಂಥರ ಫ್ರೀಡಮ್ ಕಳ್ಕೊಂಡಂಗೆ, 24 ಗಂಟೆ ಮಗು ಜೊತೆನೆ ಇರ್ಬೇಕು, ಮಗುನೇ ನೋಡ್ಕೋಬೇಕು, ಮತ್ ಬಂದವರೆಲ್ಲ ಮಗು ಹೀಗ್ ಮಾಡು, ಮಗು ಹಾಗ್ ಮಾಡು, ಈ ತರ ಫೀಡಿಂಗ್ ಮಾಡಿ
1: ಇವ್ರ ಕಡೆ ಗಮನ ಕಡಿಮೆ ಆಗುತ್ತೆ, ಮಗುವಿನ ಕಡೆ ಹೆಚ್ಚಾಗುತ್ತೆ, ಇವ್ರ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಜೊತೆಗೆ ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಬೇರೆ, ಹಾರ್ಮೋನ್ ವ್ಯತ್ಯಾಸಗಳು ಕೂಡ, ಹಂಗಾಗಿ ಅನೇಕ ಇಲ್ಲಿ ಸಮಸ್ಯೆಗಳಾಗುತ್ತೆ.
0: ಮಗು ಕಡೆ ಗಮನ ಜಾಸ್ತಿ ಹೋದಂಗೆ ಇವ್ರ ಕಡೆ ಎಲ್ಲರ ಗಮನ ಕಡಿಮೆ ಆಗುತ್ತೆ, ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ, ಯಾರು ಕೇರ್ ಮಾಡ್ತಿಲ್ಲ ಅನ್ನೋದು ಬರುತ್ತೆ. ಸೊ ಇದೆಲ್ಲದ ಸಮಸ್ಯೆಯಿಂದ ಅವರಿಗೆ ಈ ತರ ನಿದ್ರಾಹೀನತೆ, ಖಿನ್ನತೆನು ಸ್ಟಾರ್ಟ್ ಆಗ್ಬಹುದು. ಸೊ ಇದು ತುಂಬಾ ಒಂದು 2-3-4 ವಾರದಿಂದ ಹೆಚ್ಚಾದ್ರೆ ಇದನ್ನ ಹೆರಿಗೆಯ ನಂತರದ ಖಿನ್ನತೆ ಅಂತಾನು ಹೇಳ್ತಾರೆ, ಬಾಣಂತಿ ಸನ್ನೆ ಅಂತಾನು ಹೇಳ್ತಾರೆ. ಸೊ ಇದೆಲ್ಲ ತುಂಬಾ ಎಫೆಕ್ಟ್ ಆಗಂತದ್ದು.
1: ಸಮಸ್ಯೆಗೆ
0: ಮತ್ತೆ ತುಂಬಾ ಅಳೋದು, ತುಂಬಾ ಬೇಜಾರಾಗುವಂತದ್ದು ಮಾಡ್ತಾ ಇದ್ರೆ ಈವನ್ ಫೀಡಿಂಗ್ ಪ್ರಾಬ್ಲಮ್ ಆಗೋದು, ಹಾಲು ಅಷ್ಟು ಕರೆಕ್ಟ್ ಆಗಿ ಬರ್ದಂಗಿರೋದು ಆತರ ಆಗುತ್ತೆ. ಸೊ ಸಂತೋಷವಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಅಂತ.
1: ಸಂತೋಷವಾಗಿರ್ಬೇಕಂದ್ರೆ ಕುಟುಂಬದವರು ಪಾತ್ರ ತುಂಬಾ

0: ಆರೋಗ್ಯ ಇರ್ಲಿ ಅಲ್ವಾ. ಎಲ್ರು ಅವ್ರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅವ್ರಿಗೆ ನಿದ್ರೆ ಇಲ್ಲೆಲ್ಲ ಸಮಸ್ಯೆ ಆದಾಗ ಎಲ್ಲರೂ ಸ್ವಲ್ಪ ಪಾಪವನ್ನ ನೋಡ್ಕೊಳ್ಳೋದು, ಮಗನ್ ನೋಡ್ಕೊಂಡಾಗ ಅವ್ರಿಗೆ ಸ್ವಲ್ಪ ಹೊತ್ತು ನಿದ್ರೆಗೆ ಸಮಯ ಕೊಡುವಂತದ್ದು. ಹಂಗಾಗಿ ಇಲ್ಲಿ ಕುಟುಂಬದ ಪಾತ್ರ ತುಂಬಾನೇ ಮುಖ್ಯ ಅಲ್ವಾ. ಹಾಗೇನೆ ಈಗ ಮೆನೋಪಾಸ್ ಸಂದರ್ಭ, ಆ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಅನೇಕ ಹಾರ್ಮೋನ್ ವ್ಯತ್ಯಾಸ ದೇಹದಲ್ಲಿ ಆಗುತ್ತೆ ಅಲ್ವಾ, ಆ ಸಂದರ್ಭದಲ್ಲಿ ಏನೇನು ಮಾನಸಿಕ ಸಮಸ್ಯೆಗಳು ತೊಂದರೆಗಳಾಗುತ್ತೆ ಡಾಕ್ಟರ್?
1: ಇಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರು 45-55 ವರ್ಷಗಳ ನಡುವೆ ಮಹಿಳೆಯರಲ್ಲಿ ರಜೋನಿವೃತ್ತಿ ಅಂತ ಹೇಳ್ತೀವಿ, ಏನು ಮಾಸಿಕ ಋತುಚಕ್ರ ಆಗುತ್ತಲ್ಲ ಅದು ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಇದನ್ನ ಮೆನೋಪಾಸ್ ಅಂತ ಹೇಳುವಂತದ್ದು. ಸೊ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಈ ಹಂತದಲ್ಲಿ ಸ್ಟಾಪ್ ಆಗ್ಬಿಟ್ಟಿರುತ್ತೆ, ಪೂರ ಕಡಿಮೆ ಆಗ್ಬಿಟ್ಟಿರುತ್ತೆ, ಇದರಿಂದ ಮಾಸಿಕ ಋತುಚಕ್ರ ಬರಲ್ಲ. ಸೊ ಇದೇ ಮೇನ್ ಕಾಸ್ ಅಂತ ಹೇಳ್ತೀವಿ. ಸೊ ಈ ಸಮಯದಲ್ಲಿ ಏನಾಗುತ್ತೆ, ಹಾರ್ಮೋನ್ ಬದಲಾವಣೆಗಳು, ಅಗೇನ್ ನಿದ್ರಾಹೀನತೆ, ಆತಂಕ, ತುಂಬಾ ಕೋಪ ಬರೋದು, ಸಣ್ಣಗೆ ಏನಾದ್ರು ವಿಷಯ ಹೇಳಿದ್ರು ತುಂಬಾ ಕೋಪ ಮಾಡ್ಕೊಳ್ಳೋದು, ಏನಾದ್ರು ಚೂರು ಬೇಜಾರಾಗಂತ ವಿಷಯ ಇದ್ರು ಅದಕ್ಕೆ ಸಿಕ್ಕಾಪಟ್ಟೆ ಅಳೋದು, ಈ ರೀತಿ ಎಲ್ಲ ಮಾಡೋದು ಬಿಕಾಸ್ ಆಫ್ ದಿ ಹಾರ್ಮೋನಲ್ ಶಿಫ್ಟ್ ಅಂತ ಹೇಳ್ತೀವಿ. ಇದು ರಜಾನಿವೃತ್ತದಲ್ಲಿ ಅಥವಾ ಮೆನೋಪಾಸ್ ಟೈಮಲ್ಲಿ ಎಲ್ಲ ಮಹಿಳೆಯರಿಗೂ ಬರುತ್ತೆ.
0: ಬೇರೆಯವರಿಗೂ ಗೊತ್ತಿರಬೇಕು ಅಂದ್ರೆ ಅವರಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಇದೆ, ಹಾಗಾಗಿ ಈ ತರ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಾಗ ಸಮಸ್ಯೆಗಳು ಎಷ್ಟೊಂದು
1: ತಡೆಗಟ್ಟಬಹುದು. ಸೊ ಇಲ್ಲಿ ಏನಂದ್ರೆ ಮೇನ್ ಆಗಿ ಇದು ಸಹಜ ಪ್ರಕ್ರಿಯೆ ಅಂತ ಎಲ್ಲರಿಗೂ ಗೊತ್ತಿರಬೇಕು, ಮನೆಯಲ್ಲಿರೋರೆಲ್ಲರಿಗೂ, ಮತ್ತೆ ಮಹಿಳೆಯರಿಗೂ ಇದನ್ನ ಅರ್ಥ ಮಾಡಿಸ್ಬೇಕು. ಅವ್ರ ಮೂಡ್ ಸ್ವಿಂಗ್ಸ್, ಯಾಕೆ ಇಷ್ಟು ಕೋಪು ಬರ್ತೀವಿ ನಂಗೆ, ಯಾಕೆ ಅಳು ಬರ್ತೀನಿ ಅನ್ನೋದಕ್ಕೆಲ್ಲ ಅವ್ರಿಗೂ ತಿಳಿಸ್ಕೊಡ್ಬೇಕು, ಇದೆಲ್ಲ ಕಾಮನ್ ಇದೆಲ್ಲ ಬರುತ್ತೆ ಈ ವಯಸ್ಸಲ್ಲಿ ಅಂತ. ಇನ್ನೊಂದು ಏನಂದ್ರೆ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಫಸ್ಟ್ ತಾಳ್ಮೆಯಿಂದ ಅರ್ಥ ಮಾಡ್ಕೋಬೇಕು. ಮನೆಯವರು ಒಂಟಿತನ ಅನುಭವಿಸಿದಂತೆ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆ ಸಮಯ ಕಳೆಯಲು ಅವಕಾಶ ಕೊಡ್ಬೇಕು ಅವರಿಗೆ ಚೆನ್ನಾಗಿ, ಮತ್ತು ಸಾಕಷ್ಟು ವಿಶ್ರಾಂತಿ ಮತ್ತು ಒತ್ತಡ ರಹಿತ ವಾತಾವರಣವನ್ನು ಅವರಿಗೆ ಒದಗಿಸಬೇಕು.
0: ಜವಾಬ್ದಾರಿಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಅವರಿಗೆ
1: ಜವಾಬ್ದಾರಿ ಹಂಚ್ಕೊಳ್ಬೇಕು. ಕೆಲಸ ಇದ್ರು ಸ್ವಲ್ಪ ನೀನ್ ಸ್ವಲ್ಪ ಮಾಡ್ತೀನಿ, ನಾನ್ ಸ್ವಲ್ಪ ಮಾಡ್ತೀನಿ ಅಂತ ಹಂಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್.
0: ಅವರು ಕೂಡ ಕಡಿಮೆ ಮಾಡ್ಕೋಬೇಕು ಅಲ್ವಾ, ಇನ್ನ ವಯಸ್ಸು ಆಗ್ತಾ ಇದೆ ಸ್ವಲ್ಪ ನನ್ನ ದೇಹಕ್ಕೂ ಕೂಡ ಗಮನ ಕೊಡ್ಬೇಕು ಅಂತ ಹೇಳಿ ಅವರು ಕೂಡ ಕೆಲಸಗಳನ್ನ ಹಂಚ್ಕೋಬೇಕು ಅಂತ ಹೇಳ್ತೀರಿ.
1: ಇಲ್ಲಿ ಇನ್ನೊಂದೇನಂದ್ರೆ ಋತುಬಂಧವು ಅಂತ್ಯವಲ್ಲ, ಇದು ಜೀವನದ ಹೊಸ ಅಧ್ಯಾಯದ ಆರಂಭ. ಸೊ ಸರಿಯಾದ ಆರೈಕೆ, ಆರೋಗ್ಯಕರ ಆಹಾರ ಮತ್ತು ಕುಟುಂಬದ ಬೆಂಬಲದಿಂದ ಈ ಹಂತವನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು.
0: ಡಾಕ್ಟರ್, ಹಾಗಾದ್ರೆ ಪ್ರಮುಖವಾಗಿ ಈಗ ಮಾನಸಿಕ ತೊಂದರೆಗಳು ನಾವು ಮಹಿಳೆಯರ ಬಗ್ಗೆನೇ ಮಾತಾಡ್ತಾ ಇದೀವಿ, ಎಲ್ರಿಗೂ ಮಾನಸಿಕ ಸಮಸ್ಯೆಗಳು ತೊಂದರೆಗಳು ಬರೋದಕ್ಕೆ ಪ್ರಮುಖವಾಗಿ ಏನ್ ಕಾರಣ ಅಂತ ಹೇಳ್ತೀರಿ?
1: ಈಗಿನ ಜೀವನ ಶೈಲಿಯಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತದ್ದು ಮೇನ್ ಆಗಿ ಒಂದು ಅತಿಯಾದ ಮೊಬೈಲ್ ಬಳಕೆ, ಇನ್ನೊಂದು ನಿದ್ರೆಯ ಕೊರತೆಯಿಂದ, ಇನ್ನೊಂದು ಅಸಮರ್ಪಕ ಆಹಾರದ ಸೇವನೆಯಿಂದ. ಅತಿಯಾದ ಮೊಬೈಲ್ ಬಳಕೆಯಿಂದ ಏನೇನಾಗ್ಬೋದು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇತರ ಜೀವನ ನೋಡ್ತಾರೆ, ರೀಲ್ಸ್ ನೋಡ್ತಾರೆ, ಅವ್ರ ಜೀವನವನ್ನು ನಮ್ ಜೀವನಕ್ಕೆ
0: ಹೋಲಿಕೆ
1: ಮಾಡ್ಕೊಳ್ಳೋದು. ಈ ಹೋಲಿಕೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮನಸ್ಸಿಗೆ ಅಸೂಯ, ಅಸಮಾಧಾನ, ಆತ್ಮವಿಶ್ವಾಸದ ಕೊರತೆ ಇದೆಲ್ಲ ಜಾಸ್ತಿ ಆಗುತ್ತೆ. ನೈಟ್ ಎಲ್ಲ ಫೋನ್ ನೋಡೋದು, ಇದರಿಂದ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಗೆ ಬರ್ತೀವಿ, ನಿದ್ರೆ ಕೊರತೆ. ಸೊ ನಿದ್ರೆ ಕೊರತೆ ಒಂದು ಅತಿಯಾಗಿ ಫೋನ್ ಯೂಸ್ ಮಾಡೋದ್ರಿಂದ ಇರ್ಬೋದು, ಕಿನ್ ಕೆಲವೊಬ್ಬರಿಗೆ ನೈಟ್ ಶಿಫ್ಟ್ ಮಾಡೋದು, ಡೇ ಮತ್ತೆ ನೈಟ್ ಶಿಫ್ಟ್ ಎರಡು ಮಾಡೋದು, ಅದರಿಂದನೂ ನಿದ್ರೆ ಕೊರತೆ ಆಗಿರ್ಬೋದು. ಸೊ ನಿದ್ರೆ ಕೊರತೆಯಿಂದ ಏನಾಗ್ಬೋದು ಅಂದ್ರೆ ಕೋಪ ಜಾಸ್ತಿ ಬರೋದು, ಏಕಾಗ್ರತೆ ಕಳ್ಕೊಳ್ಳೋದು, ಚಿಂತೆ ಜಾಸ್ತಿ ಮಾಡೋದು, ಇವೆಲ್ಲನೂ ಮಾನಸಿಕವಾಗಿ ಎಫೆಕ್ಟ್ ಮಾಡುತ್ತೆ.
0: ಹಾಗೇನೆ ಈಗ ಒಂದು ಅಸಮರ್ಪಕ ಆಹಾರ ಅಂತ ಅಂದ್ರೆ ಯಾವ ರೀತಿಯ ಆಹಾರಗಳು ಇಂದ ಇದು ಮಾನಸಿಕ ಸಮಸ್ಯೆಗಳಿಗೂ ಆ ತರದ ಆಹಾರ ಕಾರಣ ಆಗುತ್ತೆ ಅಂತ ಹೇಳ್ತೀರಿ?
1: ಸೊ ಅಸಮರ್ಪಕ ಆಹಾರ ಅಂದ್ರೆ ಇವಾಗಿನ ಜೀವನ ಶೈಲಿ ಮತ್ತೆ ಬಂದ್ರೆ ಅದೇ ಫಾಸ್ಟ್ ಫುಡ್, ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ. ಪ್ರಾಸೆಸ್ಡ್ ಫುಡ್ ಅಂದ್ರೆ ಮೈದಾ, ಉಪ್ಪು, ಬ್ರೆಡ್, ಬಿಸ್ಕೆಟ್ ಇವೆಲ್ಲನೂ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಾಸೆಸ್ ಇದೆ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಂತ. ಈ ಅಲ್ಟ್ರಾ ಪ್ರಾಸೆಸ್ ಫುಡ್ ಚಿಪ್ಸ್ ತುಂಬಾ ಪ್ರಾಸೆಸ್ ಆಗಿ ಡೆವಲಪ್ ಮಾಡುವಂತ ಫುಡ್ ಐಟಮ್. ಸೊ ಇದೆಲ್ಲದರಿಂದ ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ಜೀರ್ಣ ಶಕ್ತಿ ಕಡಿಮೆ ಮಾಡುತ್ತೆ, ಪ್ಲಸ್ ಅಜೀರ್ಣ, ಮಲಬದ್ಧತೆ ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಇದರಿಂದ ಆಮ ಅಂತ ಹೇಳ್ತೀವಿ, ಆಮ ಆಗೋದು ಜಾಸ್ತಿ. ಇದೆಲ್ಲ ಐಟಮ್ಸ್ ತಾಮಸಿಕ ಗುಣ ಇರುವಂತದ್ದು, ತಾಮಸಿಕ ಮತ್ತು ರಾಜಸಿಕ ಗುಣ ಇರುವಂತದ್ದು. ಇದೆರಡು ತಾಮಸಿಕ ರಾಜಸಿಕ ಗುಣದ್ದು ಜಾಸ್ತಿ ನಾವು ತಿಂದ್ರೆ ನಮ್ಮಲ್ಲಿ ತಾಮಸಿಕ ರಾಜಸಿಕ ಗುಣ ಹೆಚ್ಚಾಗುತ್ತೆ. ಅದರಿಂದ ಅಸಮರ್ಪಕ ಆಹಾರ ಒಳ್ಳೇದಲ್ಲ, ಪ್ರಾಸೆಸ್ಡ್ ಫುಡ್ ಒಳ್ಳೇದಲ್ಲ ಅಂತ ಹೇಳ್ತೀವಿ.
0: ಪ್ರಮುಖವಾಗಿ ಈ ಮೂರು ಕಾರಣಗಳು ಎಲ್ರಿಗೂ ಕೂಡ, ಇಲ್ಲಿ ಮಹಿಳೆಯರಿಗೆ ಮಾತ್ರ ಅಲ್ಲ ಎಲ್ರಿಗೂ ಕೂಡ, ಸರಿಯಾದ ನಿದ್ರೆ ಮುಖ್ಯ, ಹಾಗೆ ಅತಿಯಾದ ಮೊಬೈಲ್ ಬಳಕೆ ಕಡಿಮೆನೆ ಮಾಡ್ಬೇಕಿದು, ಹಾಗೇನೆ ಸಮರ್ಪಕವಾಗಿ ಆಹಾರ ತಗೋಬೇಕು, ಅಸಮರ್ಪಕವಾದಂತಹ ಆಹಾರ ತೆಗೆದುಕೊಳ್ಬಾರದು ಅಂತ ಹೇಳ್ತೀರಾ ಅಲ್ವಾ? ಡಾಕ್ಟರ್, ಹಾಗಾದ್ರೆ ಆಯುರ್ವೇದದಲ್ಲಿ ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅನ್ನೋ ನಿಟ್ಟಲ್ಲಿ ಯಾವ ರೀತಿ ಆಹಾರ ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ದಾರೆ?
1: ಸೊ ಆಯುರ್ವೇದ ಹೇಳುತ್ತೆ ಆಹಾರವೇ ಔಷಧಿ. ಸೊ ಸಾತ್ವಿಕ ಆಹಾರ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮನಸ್ಸಿನ ಸಮತೋಲನ ಕರೆಕ್ಟ್ ಆಗಿ ಇಟ್ಕೊಳ್ಳೋದು ಸಾತ್ವಿಕ ಗುಣ ಇದ್ರೆ ಮಾತ್ರ. ಸಾತ್ವಿಕ ಆಹಾರ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಆರೋಗ್ಯ,

0: ಮತ್ತು ಆತ್ಮಕ್ಕೆ ಪವಿತ್ರತೆಯನ್ನು ನೀಡುತ್ತೆ. ಸೊ ಸಾತ್ವಿಕ ಆಹಾರ ಲಕ್ಷಣಗಳಾದ್ರೂ ಏನು ಅಂದ್ರೆ, ತಾಜಾ ಮತ್ತು ಸ್ವಚ್ಛವಾಗಿರುವುದು, ಇನ್ನೊಂದು ಸುಲಭವಾಗಿ ಜೀರ್ಣವಾಗುವಂತದ್ದು ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಇನ್ನೊಂದಂದ್ರೆ ನೈಸರ್ಗಿಕವಾಗಿ ದೊರೆಯುವ ಆಹಾರಗಳು, ಆಮೇಲೆ ಮಿತ ಪ್ರಮಾಣದ ಮಸಾಲೆ ಮತ್ತು ಉಪ್ಪು ಕಡಿಮೆ ಇರುವಂತದ ಆಹಾರ, ಮತ್ತೆ ದೇಹದ ಶಕ್ತಿ ಮತ್ತು ಮನಸ್ಸಿನ ಸಮತೋಲನ ಹೆಚ್ಚಿಸುವಂತದ್ದನ್ನು ಸಾತ್ವಿಕ ಆಹಾರ ಅಂತ ಹೇಳ್ತೀವಿ.
1: ಸಾತ್ವಿಕ ಆಹಾರದ ಗುಣಗಳಿದೆ ಅಲ್ವಾ, ಈ ಎಲ್ಲ ಗುಣಗಳು ಇರಬೇಕು. ತಾಜಾ ಆಗಿರ್ಬೇಕದು, ಆಮೇಲೆ ಸುಲಭವಾಗಿ ಜೀರ್ಣನೂ ಆಗ್ಬೇಕದು, ಹಾಗೇನೆ ಜೀರ್ಣ ಆಗೋದ್ರ ಜೊತೆಗೆ ನೈಸರ್ಗಿಕವಾಗಿರುವಂತದ್ದು ಅಲ್ವಾ, ನಿಸರ್ಗದತ್ತವಾಗಿ ಸಿಗುವಂತ ಆಹಾರಗಳಾಗಿದ್ದು ಅದನ್ನ ಮಿತವಾಗಿ ತಗೊಳ್ಳುವಂತದ್ದು ಕೂಡ ಇಲ್ಲಿ ಮುಖ್ಯ ಅಂತ ಹೇಳ್ತೀವಿ.
0: ಉದಾಹರಣೆಗೆ ಹಾಲು, ತುಪ್ಪ, ಹಣ್ಣುಗಳು, ತರಕಾರಿಗಳು, ಒಂದೆಲಗ ಸೊಪ್ಪು ಅಂತ ಹೇಳ್ತೀವಿ, ಹೆಸರು ಕಾಳು, ದ್ರಾಕ್ಷಿ, ಮೆಣಸಿದ ಬಾದಾಮಿ, ಇವೆಲ್ಲನೂ ಮನಸ್ಸಿಗೆ ಪೋಷಣೆ ನೀಡುವಂತದ್ದು, ಅದಕ್ಕೆ ಇದು ಒಳ್ಳೆಯದು.
1: ಹಾಗೆ ಈಗ ಯಾವ್ಯಾವ ಆಹಾರಗಳು ಒಳ್ಳೇದಲ್ಲ ಅಂತ ಹೇಳ್ತಿರ್ತಾರೆ?
0: ಯಾವ್ಯಾವ ಆಹಾರ ತಗೊಳ್ಬಾರ್ದು ಅಂದ್ರೆ, ಹಳೆ ಅಥವಾ ಮರುಬಿಸಿ ಮಾಡಿದ ಆಹಾರ, ಮತ್ತೆ ಅತಿಯಾದ ಖಾರ, ಹುಳಿ ಮತ್ತು ಉಪ್ಪು ಜಾಸ್ತಿ ಇರುವ ಪದಾರ್ಥಗಳು, ಮತ್ತೆ ಫಾಸ್ಟ್ ಫುಡ್ ಅಂತ ಏನ್ ಹೇಳ್ತೀವಿ, ಸಂಸ್ಕರಿತ ಆಹಾರ, ಇವಾಗ ಏನ್ ಹೇಳ್ತೀವಿ ಪ್ರೊಸೆಸ್ಡ್ ಫುಡ್ ಅಂತ, ಅದು ಮದ್ಯಪಾನ, ಅತಿಯಾದ ಟೀ, ಕಾಫಿ ಇದೆಲ್ಲ ತಗೊಂಡ್ರೆ ಇದರಲ್ಲಿ ರಜಸಿಕ ಮತ್ತು ತಾಮಸಿಕ ಗುಣಗಳು ಹೆಚ್ಚಾಗಿರ್ತವೆ. ಸೊ ಈ ಫುಡ್ ಐಟಮ್ಸ್ ನ, ಈ ಆಹಾರನ ಕಡಿಮೆಯಾಗಿ, ತೀರಾ ಕಡಿಮೆಯಾಗಿ ಯೂಸ್ ಮಾಡಬೇಕು ಅಂತ.
1: ಬಿಟ್ರೆ ಒಳ್ಳೇದು, ಸಾಧ್ಯ ಇಲ್ಲ ಅಂದ್ರೆ ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಹಾಗೇನೆ ಈಗ ಆಹಾರದ ಬಗ್ಗೆ ಹೇಳಿದ್ರಿ, ಸಾತ್ವಿಕ ಆಹಾರ ತಗೋಬೇಕು, ಯಾವ್ಯಾವ್ದು ಸಾತ್ವಿಕ ಆಹಾರಗಳು ಅಂತಾನು ಹೇಳಿದ್ರಿ, ಮತ್ತೆ ಆಹಾರ ಯಾವ್ದು ಒಳ್ಳೇದಲ್ಲ ಅಂತಾನು ಹೇಳಿದ್ರಿ. ಈಗ ನಿದ್ರೆ ಬಗ್ಗೆ ಹೇಳೋದಾದ್ರೆ ಡಾಕ್ಟ್ರೆ, ಆಗ್ಲೇ ನೀವು ಹೇಳಿದ್ರಿ ನಿದ್ರೆ ಬಗ್ಗೆ, ಯಾವ ರೀತಿ ಇರಬೇಕು ನಮ್ಮ ನಿದ್ರೆ ಅಂತ ಹೇಳಿ.
0: ಆಯುರ್ವೇದದಲ್ಲಿ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯವನ್ನು ಆರೋಗ್ಯದ ಮೂರು ಸ್ತಂಭಗಳಂತ ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ. ಸೊ ಉತ್ತಮ ನಿದ್ರೆ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತೆ, ನೆನಪಿನ ಶಕ್ತಿ ಹೆಚ್ಚಿಸುತ್ತೆ, ಮತ್ತೆ ಆತಂಕವನ್ನೆಲ್ಲ ಕಡಿಮೆ ಮಾಡುತ್ತೆ. ಅದಕ್ಕೆ ಇದನ್ನು ಮೂರು ಸ್ತಂಭಗಳಲ್ಲಿ ಒಂದಾಗ್ಕೊಳ್ಳೋಣ ಆಯುರ್ವೇದದಲ್ಲಿ. ಸೊ ಕರೆಕ್ಟ್ ಪ್ರಾಪರ್ ಸ್ಲೀಪ್, ರಾತ್ರಿ 10-11 ಗಂಟೆ ಒಳಗೆ ಮಲಗುವ ಅಭ್ಯಾಸ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ.
1: ಸರಿಯಾದ ಪ್ರಮಾಣದ ನಿದ್ರೆ ಆಗ್ಬೇಕು ಇಲ್ಲಿ, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ಉತ್ತಮ ನಿದ್ರೆ ಮುಖ್ಯ ಅಂತ ಹೇಳ್ತೀರಿ ಡಾಕ್ಟರ್. ಹಾಗೇನೆ ಈಗ ಸರಿಯಾದ ನಿದ್ರೆ ಬರುವ ನಿಟ್ಟಲ್ಲಾಗಿರ್ಬೋದು, ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು, ಯಾವ ಒಂದು ಆಸನ ಅಥವಾ ಪ್ರಾಣಾಯಾಮ ಇವೆಲ್ಲ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಿ?
0: ಇಲ್ಲಿ ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಪರಿಣಾಮಕಾರಿ ವಿಧಾನಗಳನ್ನು ಮಾತ್ರ ಹೇಳ್ಕೊಡ್ತೀನಿ. ಒಂದು, ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ. ಸೊ ಅನುಲೋಮ ವಿಲೋಮ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ. ಇನ್ನೊಂದು ನಾಡಿ ಶೋಧನ, ಇದು ಅಷ್ಟೇ ನರಮಂಡಲದ ಸಮತೋಲನವನ್ನು ಕಾಪಾಡುತ್ತೆ ನಾಡಿ ಶೋಧನ. ಒಂದು ಇನ್ನೊಂದು ಭ್ರಾಮರಿ ಪ್ರಾಣಾಯಾಮ, ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ. ಮತ್ತೊಂದು ಧ್ಯಾನ, ಧ್ಯಾನ ತುಂಬಾ ಇಂಪಾರ್ಟೆಂಟ್ ನಮ್ಮ ಮಾನಸಿಕ ಆರೋಗ್ಯದಲ್ಲಿ. ಸೊ ಪ್ರತಿದಿನ 15-20 ನಿಮಿಷಗಳ ಧ್ಯಾನ ಮಾಡಿದ್ರೆ ಮನಸ್ಸು ಶಾಂತಿ ಆಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ, ಮತ್ತೆ ನಿದ್ರೆ ಸುಧಾರಿಸುತ್ತೆ.
1: ಇಲ್ಲಿ ಯೋಗ ಪ್ರಾಣಾಯಾಮದ ಜೊತೆಗೆ ಸ್ವಲ್ಪ ಸಮಯ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋ ನಿಟ್ಟಲ್ಲಿ ತುಂಬಾ ಪರಿಣಾಮ ಬೀರುತ್ತೆ ಅದೆಲ್ಲ ಅಂತ ಹೇಳ್ತೀರಿ ಡಾಕ್ಟರ್. ಹಾಗಾದ್ರೆ ಈಗ ಆರೋಗ್ಯ ಸಮಸ್ಯೆಗಳು, ಅದು ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಬಂದಾಗ ಪ್ರಥಮ ಹಂತದಲ್ಲೇ ನೀವು ಏನೇನ್ ಮಾಡ್ಬೇಕು ಅಂತ ಹೇಳಿದ್ರಿ, ಅದನ್ನು ಮೀರಿಯೂ ಈ ಸಮಸ್ಯೆ ಮುಂದುವರಿತಾ ಇದೆ, ನಾನು ವೈದ್ಯರ ಬಳಿ ಹೋಗ್ಬೇಕು, ನಾನು ವೈದ್ಯರನ್ನ ಸಂಪರ್ಕಿಸ್ಬೇಕು ಅಂತ ಯಾವಾಗ ಯೋಚನೆ ಮಾಡ್ಬೇಕು, ವೈದ್ಯರನ್ನ ಯಾವಾಗ ಕಾಣ್ಬೇಕು ಅಂತ ಹೇಳ್ತೀರಿ?
0: ಅಂದ್ರೆ ಈ ಲಕ್ಷಣಗಳು ಅಂದ್ರೆ ಕೆಲವೊಂದು ಲಕ್ಷಣಗಳು 2 ಅಥವಾ 3 ವಾರಗಳಿಗಿಂತ ಜಾಸ್ತಿ ಹೆಚ್ಚು ಕಾಣಿಸ್ತಿದ್ರೆ, ಯಾವ್ಯಾವ್ದಂದ್ರೆ ನಿರಂತರ ಖಿನ್ನತೆ, ನಿದ್ರಾಹೀನತೆ, ಆಹಾರ ಸೇವನೆಯಲ್ಲಿ ಬದಲಾವಣೆ, ದೈನಂದಿನ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗುವುದು, ಆತ್ಮಹತ್ಯೆ ಯೋಚನೆಗಳು ಬರೋದು, ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡ್ರೆ 2 ಅಥವಾ 3 ವಾರಗಳಿಗಿಂತ ಜಾಸ್ತಿ, ತಕ್ಷಣ ವೈದ್ಯರನ್ನು ಸಲಹೆ ತಗೊಳ್ಬೇಕು ಅಂತ
1: ಹೇಳಿ. ಈ ತರ ಎಲ್ಲ ಅನ್ನಿಸ್ತಾ ಇದೆ ನನಗೆ ಅಂದಾಗ ಖಂಡಿತ
0: ತಗೊಳ್ಬೇಕು ಅಂತ ಹೇಳಿ. ಸುಮ್ಮನೆ ಕೂರೋದು, ಏನರಲ್ಲೂ ಆಸಕ್ತಿ ಇರಲ್ಲ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕಾರಣಗಳಾಗ್ತವೆ.
1: ಈಗ ಅವರೇ ಗಮನಿಸ್ಕೊಂಡು ಈ ಎಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂದಾಗ ಅವ್ರು ಖಂಡಿತ ವೈದ್ಯರ ಬಳಿ ಹೋಗ್ಬೇಕು, ಅಥವಾ ಕುಟುಂಬದಲ್ಲಿ ಬೇರೆಯವರು ಕೂಡ ಅವರನ್ನ ಗಮನಿಸಿ ಈ ತರ ಯಾಕೋ ಮಾಡ್ತಾ ಇದಾರೆ ಅಂತ ಹೇಳಿ ಅವರು ಕೂಡ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ.
0: ಅದಕ್ಕೆ ಕುಟುಂಬದ ಪಾತ್ರ ಜಾಸ್ತಿ ಇರುತ್ತೆ ಮಾನಸಿಕ ಇದರಲ್ಲಿ.
1: ಖಂಡಿತ. ಹಾಗೇನೆ ಡಾಕ್ಟರ್, ಆಯುರ್ವೇದದಲ್ಲಿ ಈ ಎಲ್ಲ ಮಾನಸಿಕ ಸಮಸ್ಯೆಗಳಿಗೆ ಯಾವೆಲ್ಲ ರೀತಿಯ ಚಿಕಿತ್ಸೆ ಅಥವಾ ಪರಿಹಾರ ಇದೆ ಅಂತ ಹೇಳ್ತೀರಿ?
0: ಆಯುರ್ವೇದದಲ್ಲಿ ಪ್ರಮುಖ ಚಿಕಿತ್ಸೆ ಅಂದ್ರೆ ಒಂದು ಶಿರೋಧಾರ, ಶಿರೋ ಅಭ್ಯಂಗ ಅಂತಲೇ ಹೇಳ್ತೀವಿ. ಸೊ ಶಿರೋ ಅಭ್ಯಂಗ ಅಂದ್ರೆ ಶಿರೋ ಅಂದ್ರೆ ತಲೆ, ತಲೆ ಮಸಾಜ್ ಮಾಡೋದು, ಅಭ್ಯಂಗ ಅಂದ್ರೆ ಮಸಾಜ್ ಅಂತ ಹೇಳ್ತೀವಿ. ಸೊ ಶಿರೋ ಅಭ್ಯಂಗ ಮಾಡಿದಾಗ ನಿದ್ರೆ ಸುಧಾರಿಸುತ್ತೆ, ನರಮಂಡಲವು ಶಾಂತಿಗೊಳ್ಳುತ್ತೆ, ಮತ್ತೆ ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸಿಗೆ ಶಾಂತಿ ಇರುತ್ತೆ, ಇದೆಲ್ಲ ಶಿರೋ ಅಭ್ಯಂಗ ಮಾಡಿದ್ರೆ. ಇದೆಲ್ಲ ಮೆಡಿಕೇಟೆಡ್ ಅಂದ್ರೆ ಔಷಧೀಯ ಎಣ್ಣೆಯ ಒಟ್ಟಿಗೆ ಉಪಯೋಗಿಸಿ ಮಾಡಿಸೋದು. ಸೊ ಔಷಧಿಯಲ್ಲೂ ಗುಣ ಇರುತ್ತೆ ಇವೆಲ್ಲ ಕಡಿಮೆ ಮಾಡಕ್ಕೆ, ಪ್ಲಸ್ ನಾವು ಅಭ್ಯಂಗದಲ್ಲೂ ಅದರ ಎಫೆಕ್ಟ್ ಇರುತ್ತೆ. ಅದೊಂದು ಕಾರಣ. ಇನ್ನೊಂದು ಶಿರೋದ್ಧಾರ ಅಂತ ಹೇಳ್ತೀವಿ.

0: ಮಲಗಿಸಿ ತಲೆ ಮೇಲೆ ನಿರಂತರವಾಗಿ ಔಷಧಿಯ ಎಣ್ಣೆ ಅಥವಾ ದ್ರವವನ್ನು ಅಂದ್ರೆ ಕಷಾಯ ಅಂತದನ್ನು ಬಳಸ್ಬಿಟ್ಟು ಶಿರೋಧಾರ ಅಂತ ಮಾಡೋದೊಂದು ಪ್ರೊಸೀಜರ್ ಆಯುರ್ವೇದ. ಇದು ಕೂಡ ಒತ್ತಡ ಕಡಿಮೆ ಮಾಡುತ್ತೆ, ಮನಸ್ಸಿಗೆ ಶಾಂತಿ ನೀಡುತ್ತೆ, ನಿದ್ರಾಹೀನತೆ ತುಂಬಾ ಕಾಣಿಸ್ಕೊಳ್ತಲ್ಲ ಇದರಲ್ಲಿ, ಅದಕ್ಕೆ ತುಂಬಾ ಉಪಯೋಗ ಆಗುತ್ತೆ ನಿದ್ರಾಹೀನತೆಗೆ. ಇದು ಬಿಟ್ರೆ ಪಂಚಕರ್ಮ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಪಂಚಕರ್ಮ ಆಯುರ್ವೇದ ಬೇಸೆ ಪಂಚಕರ್ಮ, ಈ ಪಂಚಕರ್ಮ ದೇಹದ ದೋಷಗಳನ್ನು ನೋಡಿಕೊಂಡು ಏನು ವಿಷ ಪದಾರ್ಥಗಳನ್ನು ಹೊರಗಾಕುತ್ತೆ ಈ ಪಂಚಕರ್ಮ ಮಾಡಿಸಿದ್ರೆ. ಇದೆಲ್ಲ ಮಾಡಿಸಿದಾಗೆ ಮನಸ್ಸಿನ ಆರೋಗ್ಯ ಸರಿಯಾಗುತ್ತೆ. ಸೊ ಅದ್ ಯಾವಾಗ ಮಾಡ್ತೀವಿ ಅಂದ್ರೆ ನಾವು ನೋಡ್ಬಿಟ್ಟು ಅಂದ್ರೆ ಯಾವ್ಯಾವ ದೋಷಗಳು ಪ್ರಾಮುಖ್ಯವಾಗಿ ಜಾಸ್ತಿ ಆಗಿದೆ ಅಂತೆಲ್ಲ ನೋಡಿ ಡಿಸೈಡ್ ಮಾಡಿ ಈ ತರ ಪ್ರೊಸೀಜರ್ಸ್ ಎಲ್ಲ ಟ್ರೀಟ್ಮೆಂಟ್ ನ ಕೊಡ್ತೀವಿ.
1: ಈಗ ವೈದ್ಯರ ಬಳಿ ಅವ್ರು ಬಂದಾಗ ಸಮಸ್ಯೆ ಯಾವ್ದು ಯಾವ ಹಂತದಲ್ಲಿದೆ ಅಂತ ನೀವು ನೋಡ್ಬಿಟ್ಟು ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆಗಳು ಆಯುರ್ವೇದದಲ್ಲಿದೆ ಅದನ್ನ ನೀವು ಮಾಡ್ತೀರಿ, ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಸಹಾಯ ಮಾಡ್ತೀರಿ ಅಲ್ವಾ ಡಾಕ್ಟರ್? ಹಾಗಾದ್ರೆ ಮಹಿಳೆಯರಿಗೆ ನಿಮ್ಮ ಸಲಹೆಗಳು ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಏನೇನು ಸಲಹೆ ನೀಡಕ್ ಇಷ್ಟಪಡ್ತೀರಿ?
0: ಸೊ ಇಲ್ಲೇನಂದ್ರೆ ಪ್ರತಿದಿನ ಸ್ವಂತಕ್ಕಾಗಿ ಕನಿಷ್ಠ 30 ನಿಮಿಷ ಸಮಯ ಮೀಸಲಿಡಬೇಕು ಅಂತ ಹೇಳ್ತೀನಿ. ಸೊ ಈ ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಧ್ಯಾನ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ಒಳ್ಳೆ ಪುಸ್ತಕ ಓದೋದು, ಸಂಗೀತ ಕೇಳೋದು ಅಥವಾ ಮನಸ್ಸಿಗೆ ಸಂತೋಷ ನೀಡುವ ಯಾವುದೇ ಚಟುವಟಿಕೆಗಳು ಅವರು ಮಾಡಬಹುದು. ಇನ್ನೊಂದು ಬಂದ್ಬಿಟ್ಟು ಭಾವನೆಗಳನ್ನು ಹಂಚ್ಕೊಳ್ಳೋದು. ಸೊ ಕುಟುಂಬದ ಸದಸ್ಯರು, ಸ್ನೇಹಿತರ ಅಥವಾ ವಿಶ್ವಾಸಾರ್ಹ ಟ್ರಸ್ಟ್ ವರ್ದಿ ಯಾರಿರ್ತಾರೆ ಅವ್ರ ಹತ್ರ ಅವ್ರದ್ದು ಏನೇನ್ ಭಾವನೆಗಳಿದೆ ಅದನ್ನ ವ್ಯಕ್ತವಾಗಿ ಹಂಚ್ಕೊಳ್ಬೇಕು. ಸೊ ಭಾವನೆಗಳು ಹಂಚ್ಕೊಳ್ಳದಾಗ ವ್ಯಕ್ತಪಡಿಸಿದಾಗ ಮನಸ್ಸು ಹಗುರ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ. ಏನ್ ಅನಿಸ್ತಾ ಇದೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಅವ್ರಿಗಾಗಿ ಒಂದು 30 ನಿಮಿಷ ಇಟ್ಕೋಬೇಕು, ಖುಷಿಯಾಗಿ ತಮ್ಮಂತಾವ್ ಇಟ್ಕೊಳ್ಳೋ ನಿಟ್ಟಲ್ಲಿ ಹಾಗೆ ಅವರ ಭಾವನೆಗಳನ್ನ ಹಂಚ್ಕೋಬೇಕು ಅಂತೀರಿ.
0: ಇನ್ನೊಂದು ಸಹಾಯ ಕೇಳಲು ಹಿಂಜರಿಬಾರ್ದು. ಸೊ ಏನಾಗುತ್ತೆ ಅಂದ್ರೆ ಸಹಾಯ ಕೇಳೋದು ದುರ್ಬಲತೆ ಅಂತ ಅನ್ಕೊಂತಾರೆ. ಸೊ ಅದು ದುರ್ಬಲತೆ ಅಲ್ಲ, ಅದು ನಿಮ್ಮ ಆರೋಗ್ಯ ಸಂತೋಷವಾಗಿ ಮತ್ತೆ ಧೈರ್ಯವಾಗಿ ಕಾಪಾಡ್ಕೋಬೇಕು ಅಂದ್ರೆ ಧೈರ್ಯವಾಗಿ ಕೇಳಬೇಕು ನನಗೆ ಸಹಾಯ ಮಾಡಿ ಅಂತ.
1: ಏನೇ ಕಷ್ಟ ಇದ್ದಾಗ ಒಂದು ಸಹಾಯ ಕೇಳಬೇಕು ಅಂತ ಹೇಳ್ತೀವಿ.
0: ಇದೊಂದು ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ನಿಯಮಿತ ವ್ಯಾಯಾಮ ಮಾಡಬೇಕು, ಆಮೇಲೆ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು, ಚಿತ್ರಕಲಾ ಹವ್ಯಾಸ, ತೋಟಗಾರಿಕೆ, ಮೆರವಣಿಗೆ, ಸಂಗೀತ ಅಥವಾ ಯಾವುದೇ ಸೃಜನಾತ್ಮಕ ಚಟುವಟಿಕೆಗಳನ್ನು ಮನಸ್ಸಿಗೆ ಸಂತೋಷ ನೀಡುವಂತದ್ದು ಮಾಡಬಹುದು. ಅವರು ಸ್ನೇಹಿತ ಸಮರಿಗೆ ಸಂಪರ್ಕ ಬೆಳೆಸ್ಕೋಬೇಕು, ಏನೇ ಪ್ರಾಬ್ಲಮ್ಸ್ ಇದ್ರು ಹಂಚ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ಮತ್ತೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಮಿತಿಗೊಳಿಸಬೇಕು,
1: ಆದಷ್ಟು ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ಸ್ನೇಹಿತರ ಜೊತೆ ಕಾಲ ಕಳೆಯಬೇಕು, ತಮಗಿಷ್ಟ ಆಗಿರುವಂತ ಚಟುವಟಿಕೆಯಲ್ಲಿ ಸಮಯ ಕಳಿಬೇಕು ಅಂತ ಹೇಳ್ತೀರಿ.
0: ಮತ್ತೆ ಇನ್ನೊಂದೇನಂದ್ರೆ ಪ್ರಕೃತಿಯೊಂದಿಗೆ ಸಮಯ ಕಳೆಯೋದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಪ್ರಕೃತಿಯೊಂದಿಗೆ ಜಾಸ್ತಿ ಸಮಯ ಕಳಿತೀವಿ, ಇಲ್ಲ ಟ್ರೆಕ್ಕಿಂಗ್ ಹೋಗೋದು ಆ ರೀತಿ ಎಲ್ಲ ಜಾಸ್ತಿ ಮಾಡಿದಾಗ ಆ ಪ್ರಕೃತಿಯಲ್ಲಿ ನಾವು ಬೆರೆತುಕೊಂಡು ನಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ, ಆ ವಾತಾವರಣದಲ್ಲಿ ಮನಸ್ಸಿನ ಒತ್ತಡವೂ ಕಡಿಮೆ ಆಗುತ್ತೆ.
1: ಹೊರಗೋಗ್ಬೇಕು ಅಂದಾಗ ಪ್ರಕೃತಿಯನ್ನ ಆಯ್ಕೆ ಮಾಡ್ಕೋಬೇಕು, ನಾವು ಪ್ರಕೃತಿ ಜೊತೆ ಕಾಲ ಕಳಿಬೇಕು ಅಂತ ಹೇಳ್ತೀರಿ. ಇದು ಕೂಡ ಸಹಾಯ ಮಾಡುತ್ತೆ ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋ ನಿಟ್ಟಲ್ಲಿ ಅಲ್ವಾ. ಈ ಎಲ್ಲಾ ಉತ್ತಮ ಸಲಹೆಗಳನ್ನ ಎಲ್ಲರೂ ಪಾಲಿಸ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೇನೆ ಡಾಕ್ಟರ್, ಈಗ ಅವರು ವೈಯಕ್ತಿಕವಾಗಿ ಇದೆಲ್ಲ ಮಾಡ್ಬೇಕು ಅಂತ ನೀವು ಸಲಹೆ ನೀಡಿದ್ರಿ, ಕುಟುಂಬದ ಪಾತ್ರ ಸ್ತ್ರೀಯರ ಮಾನಸಿಕ ಆರೋಗ್ಯ ಕಾಪಾಡೋ ನಿಟ್ಟಲ್ಲಿ ಕುಟುಂಬದ ಪಾತ್ರ ಎಷ್ಟಿದೆ, ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತೀರಿ?
0: ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಹಿಳೆಯ ಮಾನಸಿಕ ಆರೋಗ್ಯ ಕೇವಲ ಮಹಿಳೆಯರ ಜವಾಬ್ದಾರಿ ಅಲ್ಲ, ಇದು ಕುಟುಂಬದ ಜವಾಬ್ದಾರಿ ಕೂಡ ಆಗುತ್ತೆ. ಅವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕು, ಅವ್ರ ಪ್ರಾಬ್ಲಮ್ಸ್ ಅಥವಾ ಅವ್ರಿಗೆ ಏನ್ ತೊಂದರೆ ಇದ್ರು ಕೇಳಬೇಕು, ಆಲಿಸ್ಬೇಕು, ಗೌರವಿಸ್ಬೇಕು, ಅವ್ರದ್ದೇನೇ ಪಾಯಿಂಟ್ ಆಫ್ ವ್ಯೂ ಇದ್ರು ಗೌರವ ಕೊಟ್ಟು ಕೇಳಬೇಕು, ಇನ್ನೊಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಮೇನ್ ಆಗಿ. ಸೊ ಇದೆಲ್ಲದರಲ್ಲೂ ಸಹಾಯ ನೀಡಬೇಕು, ಪ್ಲಸ್ ಕೆಲಸದಲ್ಲಿ ಹೊರೆಯನ್ನು ಹಂಚಿಕೊಳ್ಬೇಕು. ಇದಿಷ್ಟು ಕುಟುಂಬದವರ ಪಾತ್ರ ಆಗಿರುತ್ತೆ, ಕುಟುಂಬದ ಪಾತ್ರ ಹೆಚ್ಚಾಗಿರುತ್ತೆ.
1: ಖಂಡಿತ ಖಂಡಿತ ಡಾಕ್ಟರ್. ಕೊನೆಯದಾಗಿ ಮಹಿಳೆಯರು ತಮ್ಮ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕು ಅನ್ನೋ ನಿಟ್ಟಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಮಹಿಳೆಯ ಮಾನಸಿಕ ಆರೋಗ್ಯವು ಕುಟುಂಬದ, ಸಮಾಜದ ಮತ್ತು ರಾಷ್ಟ್ರದ ಆರೋಗ್ಯದ ಪ್ರತಿಬಿಂಬವಾಗಿರುತ್ತೆ. ಸೊ ಮಾನಸಿಕ ಸಮಸ್ಯೆಗಳು ದುರ್ಬಲತೆಯ ಲಕ್ಷಣವಲ್ಲ, ಅವು ಆರೋಗ್ಯದ ಒಂದು ಭಾಗ ಅಷ್ಟೆ. ಸೊ ಸಮಯಕ್ಕೆ ಸರಿಯಾದ ಅರಿವು, ಕುಟುಂಬದ ಬೆಂಬಲ, ಉತ್ತಮವಾದ ಜೀವನ ಶೈಲಿ, ಸಾತ್ವಿಕ ಆಹಾರ, ಯೋಗ, ಧ್ಯಾನ ಮತ್ತು ಅಗತ್ಯವಿದ್ದಾಗ ವೈದ್ಯಕೀಯ ಸಲಹೆ ಮೂಲಕ ಮಹಿಳೆಯರು ಆರೋಗ್ಯಕರ ಮತ್ತು ಸಂತೋಷಕರ ಜೀವನ ನಡೆಸಬಹುದು ಅಂತ ಹೇಳ್ತೀನಿ. ನಂದು ತಮ್ಮನ್ನು ತಾವು ಕಾಳಜಿ ವಹಿಸಿಕೊಳ್ಳುವುದು ಸ್ವಾರ್ಥವಲ್ಲ, ಅದು ಅತ್ಯಗತ್ಯ ಅಂತ ಹೇಳ್ತೀನಿ.
1: ಖಂಡಿತ ಒಳ್ಳೆಯದು ಡಾಕ್ಟರ್ ಹರ್ಷಿತಾ ಜಿ ಅವರೇ, ತಾವು ಇದುವರೆಗೂ ಮಹಿಳೆಯರ ಆರೋಗ್ಯ ಯಾವ್ಯಾವ ಹಂತಗಳಲ್ಲಿ ಏನೇನು ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಾರೆ, ಅದರಲ್ಲಿ ಉತ್ತಮ ಆಹಾರ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ, ಉತ್ತಮ ನಿದ್ರೆ, ಹಾಗೆ ಯಾವ ಯಾವ ಪ್ರಾಣಾಯಾಮಗಳನ್ನ ಮಾಡಬೇಕಾಗುತ್ತೆ, ಹಾಗೇನೆ ನೀವು ಅನೇಕ ಸಲಹೆಗಳನ್ನ ನೀಡಿದ್ರಿ ಮಹಿಳೆಯರಿಗೆ ಯಾವ ಯಾವ ಚಟುವಟಿಕೆಗಳನ್ನ ನಾವು ಅಳವಡಿಸಿಕೊಂಡಾಗ ಈ ಸಮಸ್ಯೆಗಳಿಂದ ಹೊರಬರಬಹುದು ಅಂತ, ಹಾಗೇನೆ ಕುಟುಂಬದ ಪಾತ್ರ ಇಲ್ಲಿ ತುಂಬಾನೇ ಮುಖ್ಯ ಅಂತ ತಿಳಿಸಿದ್ರಿ. ಜೊತೆಗೆ ಉತ್ತಮ ಜೀವನ ಶೈಲಿ, ಒಳ್ಳೆ ಆಹಾರ, ಯೋಗ, ಧ್ಯಾನ ಇವೆಲ್ಲ ಮಾಡಿಯೂ ಕೂಡ ಏನಾದ್ರು ಸಮಸ್ಯೆ ಬಂದಾಗ ಖಂಡಿತ ವೈದ್ಯರ ಬಳಿ ಹೋದಾಗ ಅದಕ್ಕೆ ಪರಿಹಾರ ಇದೆ. ಆಯುರ್ವೇದದಲ್ಲಿ ಅನೇಕ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರೆ ನೀವು ಆ ಎಲ್ಲ ಚಿಕಿತ್ಸೆಗಳ ತಗೊಂಡಾಗ ಖಂಡಿತ ಈ ಸಮಸ್ಯೆಗಳಿಂದ ಹೊರಬರಬಹುದು ಅಂತ ತಿಳಿಸಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದ. ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಷಿತಾ ಜಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನ ಶ್ರೋತೃಗಳೇ ಇದುವರೆಗೂ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಹರ್ಷಿತಾ ಜಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ, ಸಂದೇಶಗಳನ್ನ ಕೂಡ ಓದ್ತೀನಿ ಅಂತ ಹೇಳ್ತಾ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶುಭೋದಯ ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಮಾಹಿತಿ ಸೊಗಸಾಗಿದೆ, ಗೀತೆಗಳು ಮನಕ್ಕೆ ಮೋದವನ್ನು ನೀಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಭದ್ರಿಕಾ ದಾವಣಗೆರೆಯಿಂದ ಚಂದ್ರಿಕಾ ಮೇಲಗುಂಡಿಯವರು ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಲ್ಮಾ ಟೀಚರ್ ತರೀಕೆರೆಯಿಂದ ಇವರು ನಿನ್ನೆ ಕಾರ್ಯಕ್ರಮದ ಕುರಿತು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಿನ್ನೆ 1:15 ಪ್ರಾರಂಭವಾದ ಪದಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅವರು ಲೈನ್ ಸಿಕ್ಕಿದ್ದು ಅವರಿಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸಂದೇಶ ಡಾಕ್ಟರ್ ಹರ್ಷಿತಾ ಜಿ ಅವರ ಮಾನಸಿಕ ಆರೋಗ್ಯದ ಬಗ್ಗೆ, ಅವರು ತಿಳಿಸಿಕೊಟ್ಟಂತಹ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಲತಾ ಅವರು ಭದ್ರಾವತಿಯಿಂದ.

ಶ್ರೋತೃಗಳಿಗೆ ಒಂದು ಸಣ್ಣ ವಿಚಾರ ನಿಮಗಾಗಿ. ಭಾರತದಲ್ಲಿ ಒಂದು ತೇಲುವ ಅಂಚೆ ಕಚೇರಿ ಇದೆ ಅಂತ ಕಂಡ್ರೆ, ಅದು ಎಲ್ಲಿದೆ ಅಂತಂದ್ರೆ ಅದು ಡಾಲ್ ಲೇಕ್ ಮೇಲಿದೆ. ಅದನ್ನ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತ ಕೂಡ ಕರೀತಾರೆ. ಇದನ್ನ 2011 ಸಾರ್ವಜನಿಕ ಸೇವೆಗೆ ಇದನ್ನ ಸಮರ್ಪಿಸಲಾಗುತ್ತೆ. ಇದು ಕೇವಲ ಅಂಚೆ ಕಚೇರಿ ಮಾತ್ರ ಆಗಿರದೆ ಪ್ರವಾಸಿಗರನ್ನ ಆಕರ್ಷಿಸುವಂತ ಒಂದು ವಿಶಿಷ್ಟ ತಾಣ ಕೂಡ ಆಗಿದೆಯಂತೆ. ಅಷ್ಟೇ ಅಲ್ಲದೆ ಇಲ್ಲಿನ ಪತ್ರಗಳು, ಪಾರ್ಸೆಲ್ ಹಾಗೂ ಅಂಚೆ ಸೇವೆಗಳನ್ನ ಈಗಾಗಲೇ ಕಾಶ್ ಪಡಿತಾ ಇದ್ದಾರಂತೆ. ಅದರ ಜೊತೆಗೆ ಕಾಶ್ಮೀರದ ಸೌಂದರ್ಯವನ್ನ ಸವಿಯುತ್ತ ಅಂಚೆ ಸೇವೆಯನ್ನ ಅನುಭವಿಸುವ ಅವಕಾಶ ಕೂಡ ಇಲ್ಲಿದೆ ಅಂತ ಕಂಡ್ರೆ. ಇನ್ನೊಂದು ವಿಶೇಷವಾದ ಮಾಹಿತಿ ಅಂದ್ರೆ, ಅಥವಾ ಕುತೂಹಲಕಾರಿ ವಿಷಯ ಏನಪ್ಪಾ ಅಂತಂದ್ರೆ, ಈ ತೇಲುವ ಅಂಚೆ ಕಚೇರಿಯ ವಿಶೇಷ ಅಂಚೆ ಮುದ್ರೆ ಇರುವ ಪೋಸ್ಟ್ ಕಾರ್ಡ್ಗಳನ್ನ ಪ್ರವಾಸಿಗರು ತಮ್ಮ ನೆನಪಿಗಾಗಿ ಜಗತ್ತಿನ ವಿವಿಧ ದೇಶಗಳಿಗೆ ಕಳುಹಿಸ್ತಾ ಇದ್ದಾರಂತೆ. ಎಷ್ಟು ಒಳ್ಳೆ ವಿಚಾರ ಅಲ್ವಾ? ನೀವು ಕೂಡ ತಿಳ್ಕೊಳ್ರಿ ಅಂತ ಹೇಳ್ತಾ ಇನ್ನೊಂದೆರಡು ಸಂದೇಶಗಳು ಬಂದಿದೆ. ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಬ್ರಹ್ಮಾನಂದ ರಾನಡಿ ಅವರು ವಿದ್ಯಾನಗರ ಶಿವಮೊಗ್ಗದಿಂದ. ಹಲೋ ಆಕಾಶವಾಣಿ ಭದ್ರಾವತಿ, ಮಂಗಳವಾರದ ಶುಭ ಮುಂಜಾನೆಗಳು. ಬೆಳಗ್ಗೆ 7:15 ಮೂಡಿ ಬಂದ ಬದುಕು ಜತಕ ಬಂಡಿ ಕಾರ್ಯಕ್ರಮದಲ್ಲಿ ಎಸ್ ಆರ್ ಭಟ್ ಅವರು ನಡೆಸಿಕೊಟ್ಟ ಸಂದರ್ಶನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಸಾಧಕರೇ, ಸಾಧನೆಯನ್ನ ಕೇಳಿದವರಿಗೆ ಸ್ಫೂರ್ತಿದಾಯಕವಾಗತ್ತೆ ಆಗುವಂತೆ ತಿಳಿಸಿಕೊಡಲಾಯಿತು. ಇನ್ನು ಒಳ್ಳೆ ಮಧುರವಾದ ಚಲನಚಿತ್ರ ಗೀತೆಗಳು ಪ್ರಸಾರವಾಗ್ತಿದ್ದಾವೆ. 8:30 ಮೂಡಿ ಬಂದ ಆಯುರ್ವೇದ ವೈದ್ಯರೊಂದಿಗೆ ಸಂದರ್ಶನ ಕಾರ್ಯಕ್ರಮ, ಅನೇಕ ಆಯುರ್ವೇದ ಆಧಾರಿತ ವೈದ್ಯಕೀಯ ಚಿಕಿತ್ಸೆ ಹಾಗೂ ಮಾಹಿತಿಯನ್ನ ಕೇಳುವರಿಗೆ ಒದಗಿಸಲಾಯಿತು. ಈಗ ಮೂಡಿ ಬರ್ತಿರುವ ಆಕಾಶವಾಣಿಯ ಸುಪ್ರಸಿದ್ಧ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಾಡುಗಳು ದಿನದ ಮಾಹಿತಿಯೊಂದಿಗೆ ಕಾಯ್ತಾ ಇದ್ದೇನೆ. ಶುಭ

0: ವಂದನೆಗಳು ಅಂತ ಹೇಳಿದ್ದಾರೆ. ಇನ್ನು ಶುಭೋದಯ ಆಕಾಶವಾಣಿ ಮತ್ತು ಸ್ವಾಗತ ಮೇಡಮ್, ಕಾಫಿ ಆಯ್ತಾ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೈದ್ಯರ ಹೇಳಿಕೆಗೆ ಅದ್ಭುತವಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಮಯೂರ್ಕೋಟಿಯವರು ಜನ್ನಾಪುರದಿಂದ. ನಿಮಗೂ ಕೂಡ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಕಡೆ ಗಮನ ಹರಿಸೋದಾದ್ರೆ, ಶುಭೋದಯ ಮೇಡಮ್, ಶಿವಮೊಗ್ಗದಿಂದ ಬಸವೇಶ್ವರನಗರದಿಂದ ಜಯಶೀಲ ಅವರು ಜಯಶೀಲ ಸದಾಶಿವ ಅವರು ಬೆಳಗಿನ ಕಜ್ಜಗಿ ಅವರ ಮಾತು ತುಂಬಾ ಸೊಗಸಾಗಿತ್ತು, ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಬಗ್ಗೆ ಹೇಳಿದ್ದು ಖುಷಿ ಆಯ್ತು, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಅಂಪಣ್ಣ ಅವರು ನೆಮ್ಮದಿಯಿಂದ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಡಾಕ್ಟರ್ ಹರ್ಷಿತಾ ಅವರ ಸಂದರ್ಶನ ಚೆನ್ನಾಗಿತ್ತು. ಮಾನಸಿಕ ಸಮಸ್ಯೆಗಳಿಗೆ ಕಾರಣಗಳು ಏನು, ಯೋಗಾಧ್ಯಯನ ಪ್ರಾಣಾಯಾಮ ಮಾಡುವುದರಿಂದ ಕುಟುಂಬದಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಇರುವುದರಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕಾರ್ಯಕ್ರಮ ಚೆನ್ನಾಗಿತ್ತು, ಶಿಲ್ಪಾ ಹೆಚ್ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ರು, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಕಲ್ಲಳಿ ಶಿವಮೊಗ್ಗದಿಂದ ಪದ್ಮಾ ರಾಜಪ್ಪ, ಯಶಸ್ವಿನಿ, ಚಿರಂಜೀವಿ, ಕುಸುಮಶ್ರೀ, ಯುವರಾಜ ಅವರು ಎಲ್ಲ ಕಾರ್ಯಕ್ರಮಗಳು ಮುಂಜಾನೆಯಿಂದ ಆಲಿಸ್ತಾ ಇದ್ದಾರೆ, ಒಳ್ಳೆಯ ಮಾಹಿತಿ ಮತ್ತು ಹಾಡು ಪ್ರಸಾರ ಆಯ್ತು ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈಗ ಸಮಯ ಆಗ್ತಾ ಇದೆ, 9:02. ಇನ್ನೊಂದು ಸಂದೇಶ ಇದೆ, ಸಂದೇಶವನ್ನ ಓದಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಶುಭೋದಯ ಮೇಡಮ್, ಹೊಸಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಹಾಗೂ ಸರ್ ತಿಳಿಸಿಕೊಟ್ಟ ಧಾನ ಮತ್ತು ಜೀವನದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿದ್ರೆ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಸರ್ ಅಂತ ಹೇಳ್ತಿದ್ದಾರೆ. ನಾವು ಮೇಡಮ್ ಕೇಳೋದಕ್ಕೆ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಶೈಲಜಾ ಬಿಟ್ಟು ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಧನ್ಯವಾದಗಳು. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಕೂಡ ಜೊತೆಯಾಗಿರಿ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೆಳಗ್ರೆ ಗಮನಿಸಿ, ಈ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ದಿನ ವಿಶೇಷತೆಯೊಂದಿಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ನೀವು ಕೇಳಬಹುದು. 9:35 ಸರಿಯಾಗಿ ಭಾವಗೀತೆಗಳನ್ನ ಆಲಿಸಲಿದ್ದೀರಿ. 10:00 ಹಾಡು ಮಾತಾಡು ಕಾರ್ಯಕ್ರಮದ ವಿಶೇಷತೆ ನಿಮಗೆಲ್ಲ ತಿಳಿದೇ ಇದೆ, ಗಾದೆ ಬಿಡಿಸಿ ಗಾದೆಯ ಗಾಡಿ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ನನ್ನ ಪ್ರಶ್ನೆಗೆ ಅಥವಾ ಗಾದೆಯನ್ನ ಬಿಡಿಸೋದ್ರ ಮೂಲಕ. ಇನ್ನು 11:00 ಚೈತ್ರವನ ಚಿತ್ರಲಹರಿ ಕಾರ್ಯಕ್ರಮ. ನೀವೆಲ್ಲರೂ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ನಾನು ನಿಮಗೆ ಹೇಳ್ತೀನಿ ಸಿನಿ ಸಾಧಕ ವ್ಯಕ್ತಿಯನ್ನ, ಆ ವ್ಯಕ್ತಿಯ ಕುರಿತ ಅಥವಾ ಅವರ ಚಿತ್ರಗಳ ಕುರಿತ ಹಾಡುಗಳನ್ನ ನೀವು ಕಾರ್ಯಕ್ರಮದಲ್ಲಿ ಹಾಡಬಹುದು. ಅಂದಹಾಗೆ ಅವರ ಬಗ್ಗೆ ಒಂದೆರಡು ಸುಳಿವುಗಳನ್ನ ಈಗಲೇ ನಿಮಗಾಗಿ ಕೊಡ್ತಾ ಇದ್ದೇನೆ. ಯಾರು ಅಂತ ಗೆಸ್ ಮಾಡಿ ಅವರ ಗೀತೆಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇವರು ಸಹಜ ಅಭಿನಯ, ಸದಾ ನಗುಮುಖ, ಸೌಮ್ಯ ವ್ಯಕ್ತಿತ್ವ, ಈ ಮೂರು ಗುಣಗಳನ್ನ ಈ ನಟ ಹೊಂದಿದ್ದಾರೆ. ಈ ನಟನನ್ನ ಈ ಮೂರು ಗುಣಗಳಿಂದನೇ ಕನ್ನಡಿಗರ ಮನೆ ಮಾತಾಗಿಸಿವೆ ಅಂತ ಹೇಳಬಹುದು. ಯಾರು ಗೆಸ್ ಮಾಡಿ, ಒಂದು ವೇಳೆ ಗೊತ್ತಾಗಿಲ್ವಾ 11:00 ಕಾಯಿರಿ, ನಾನೇ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ನೀವೆಲ್ಲರೂ ಟ್ಯೂನ್ ಮಾಡಿರುವಂತದ್ದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ.

ಒಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ನೀವು ಕೇಳ್ತಾ ಇರೋದು ಮಿಕ್ಸ್ ನಲುಡಿ ಕಾರ್ಯಕ್ರಮವನ್ನ. ಅಂದ ಹಾಗೆ ಇಂದಿನ ದಿನ ವಿಶೇಷತೆ ಕಡೆ ಗಮನ ಹರಿಸೋದಾದ್ರೆ ಇಂದು ಅಂತಾರಾಷ್ಟ್ರೀಯ ಸಾಮಾಜಿಕ ಮಾಧ್ಯಮ ದಿನ. ಸಾಮಾಜಿಕ ಮಾಧ್ಯಮವನ್ನ ಜವಾಬ್ದಾರಿಯುತವಾಗಿ ಬಳಸುವ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನ ಆಚರಿಸಲಾಗುತ್ತೆ. ಶ್ರೋತೃಗಳೇ, ಇದಷ್ಟೇ ಅಲ್ಲದೆ ಇಂದು ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನ ಕೂಡ. 1908 ಜೂನ್ 30 ನಡೆದ ತುಂಗುಸ್ಕಾ ಘಟನೆಯನ್ನ ಸ್ಮರಿಸುವ ಸಲುವಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಬಾಹ್ಯಾಕಾಶ ಮತ್ತು ಕ್ಷುದ್ರ ಗ್ರಹಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಇನ್ನೊಂದು ಚಂದದ ಗೀತೆಯನ್ನ ಕೇಳಿ ಬರೋಣ. ನಂತರ ಮುಂದಿನ ವಿಶೇಷತೆ ಕಡೆ ಗಮನ ಹರಿಸೋಣ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಶ್ರೋತೃಗಳೇ, ಎಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಾದಿನ ವಿಶೇಷತೆಗಳನ್ನ ನೋಡೋದಾದ್ರೆ, ಇನ್ನೊಬ್ಬ ಸಾಧಕ ಮೈಕ್ ಟೈಸನ್, ಇವರು ವಿಶ್ವದ ಶ್ರೇಷ್ಠ ಹೆವಿ ವೈಟ್ ಬಾಕ್ಸರ್ಗಳಲ್ಲಿ ಒಬ್ರು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹೆವಿ ವೈಟ್ ವಿಶ್ವ ಚಾಂಪಿಯನ್ ಆದ ದಾಖಲೆಯನ್ನ ಹೊಂದಿದ್ದಾರೆ. ಇವ್ರದ್ದು ಕೂಡ ಇವತ್ತು ಜನ್ಮದಿನ. ಇವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ಇನ್ನೊಬ್ಬ ಸಾಧಕ ಅವೀರ್ ಗೋರ್ ಅವರು ಹಿಂದಿ ಧಾರಾವಾಹಿಗಳ ಮೂಲಕ ದೇಶಾದ್ಯಂತ ಜನಪ್ರಿಯರಾಗಿದ್ದಾರೆ. ಇವರಷ್ಟೇ ಅಲ್ಲದೆ ಹಲವಾರು ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಇವರದ್ದು ಕೂಡ ಇವತ್ತು ಜನ್ಮದಿನ. ನಿಮ್ಮೆಲ್ಲರ ಪರವಾಗಿ ಇವರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ, ಮುಂದಿನ ಗೀತೆಯ ಕಡೆ ಗಮನ ಕೊಡೋದಾದ್ರೆ, ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್.

ಒಂದು ಚಿನ್ನದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ ಶ್ರೋತೃಗಳೇ. ಇನ್ನು ಮುಂದಿನ ಸಾಧಕರ ಹುಟ್ಟುಹಬ್ಬ ಯಾರ್ದು ಅಂತ ನೋಡಿದ

ಆದ್ರೆ ಇಂದು ಕರ್ನಾಟಕದ ಹೆಮ್ಮೆಯ ಮಾಜಿ ಭಾರತೀಯ ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರ ಜನ್ಮದಿನ. 1973 ಜೂನ್ 30ರಂದು ಬೆಂಗಳೂರಿನಲ್ಲಿ ಜನಿಸಿದ ದೊಡ್ಡ ನರಸಯ್ಯ ಗಣೇಶ್ ಅವರು ಬಲಗೈ ಮಧ್ಯಮ ವೇಗದ ಬೌಲರ್ ಆಗಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ದೇಶೀಯ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. 1997ರಲ್ಲಿ ಭಾರತ ತಂಡದ ಪರ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 100ಕ್ಕೂ ಹೆಚ್ಚು ಪಂದ್ಯಗಳನ್ನಾಡಿ 365 ವಿಕೆಟ್ಗಳನ್ನು ಪಡೆದು ಕರ್ನಾಟಕ ಕ್ರಿಕೆಟ್ಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಆಟದ ನಂತರವೂ ಕ್ರಿಕೆಟ್ ವಿಶ್ಲೇಷಕರಾಗಿ ಮತ್ತು ವೀಕ್ಷಕರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮಿಕ್ಸ್ ಮೆಮೊರಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠ ಸಿರಿ ಇರುವಂತಹ ಯಜಮಾನ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ನೀವು ಅಲಿಸ್ತಾ ಇದ್ದೀರಾ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನ. ಇನ್ನು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಸಾಧಕರ ಹುಟ್ಟುಹಬ್ಬ ಇದೆ, ಅವರ ಪರಿಚಯವನ್ನ ಮಾಡಿಕೊಡ್ತೀವಿ.

ಹೇಳೋದಾದ್ರೆ ಇಂದು ಬಹುಭಾಷಾ ನಟಿ ಸೀತಾರಾ ಅವರ ಜನ್ಮದಿನ. 1973 ಜೂನ್ನಂದು ಜನಿಸಿದ ಸೀತಾರಾ ಅವರು ಕನ್ನಡ, ಮಲಯಾಳಂ, ತಮಿಳು ಹಾಗೂ ತೆಲುಗು ಚಿತ್ರರಂಗಗಳಲ್ಲಿ ತಮ್ಮ ಸಹಜ ಅಭಿನಯದ ಮೂಲಕ ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದಾರೆ. ಕನ್ನಡದಲ್ಲಿ ಹಾಲುಳ್ಳತವರು, ನಾನು ನನ್ನ ಕನಸು ಮತ್ತು ಚಕ್ರವ್ಯೂಹ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಸಿನಿ ರಸಿಕರ ಮನವನ್ನು ಗೆದ್ದಿದ್ದಾರೆ. ಇಂದಿಗೂ ತಾಯಿ ಹಾಗೂ ಪ್ರಮುಖ ಪೋಷಕ ಪಾತ್ರಗಳ ಮೂಲಕ ತಮ್ಮ ಅಭಿನಯವನ್ನು ಮುಂದುವರೆಸಿಕೊಂಡಿದ್ದಾರೆ. ಅವರ ಜನ್ಮದಿನದ ಅಂಗವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ ಸೋನು ನಿಗಮ್ ಅವರ ಕಂಠ ಸೇರಿರುವಂತಹ ಔರ್ ಪ್ಯಾರ್ ಹೋ ಗಯಾ ಚಿತ್ರದ ಗೀತೆ ನಿಮಗಾಗಿ

ಇದಾಗಿತ್ತು ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ದಿನ ವಿಶೇಷತೆಯೊಂದಿಗೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದಿರಿ. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗವನ್ನ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಆಲಿಸ್ತಾ ಇದ್ದೀರಾ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಶ್ರೋತೃಗಳೇ, ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮ, 11 ಗಂಟೆಗೆ ಚೈತ್ರವನ ಕಾರ್ಯಕ್ರಮ. ಚೈತ್ರವನದಲ್ಲಿ ಒಬ್ಬ ವಿಶೇಷ ಸಾಧಕರ ಸಿನಿ ಕಲಾವಿದರ ಪರಿಚಯವನ್ನು ಮಾಡಿಕೊಡಲಾಗುತ್ತೆ. ಆ ಪರಿಚಯ ಆ ಸಾಧಕರ ಕುರಿತಾದ ಗೀತೆಗಳನ್ನು ಅಂದರೆ ಅವರ ಸಿನಿಮಾ ಗೀತೆಗಳನ್ನು ನೀವು ಕಾರ್ಯಕ್ರಮದಲ್ಲಿ ಹಾಡಬೇಕು ಆಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂದರೆ ಯಾರು ಈ ಕಲಾವಿದ ಅಂತ ನೀವೆಲ್ಲ ಯೋಚಿಸ್ತಾ ಇದ್ರೆ ಕಲಾವಿದರ ಇನ್ನೊಂದು ಸುಳಿವನ್ನು ಕೊಡ್ತೇನೆ. ಯೋಚಿಸಿ ಯಾರು ಅಂತ ಗೆಸ್ ಮಾಡಿ ಅಂತ ಹೇಳ್ತಾ, ಈ ಕಲಾವಿದ ಕನ್ನಡದ ಜೊತೆಗೆ ತಮಿಳು, ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿ ಬಹುಭಾಷಾ ನಟ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಒಬ್ಬ ನಿರೂಪಕರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ.

ಕಥೆಯ ಒಂದು ಕಾರ್ಯಕ್ರಮದ ಮೂಲಕ ಸಾಧಕರ ಬದುಕಿನ ಕಥೆಗಳನ್ನ ಕನ್ನಡಿಗರ ಮನೆ ಮನೆಗೆ ತಲುಪಿಸಿದ ಹೆಗ್ಗಳಿಕೆ ಇವರದು. ಯಾರು ಅಂತ ಗೆಸ್ ಮಾಡಿ, ಅವರ ಚಿತ್ರದ ಹಾಡುಗಳನ್ನ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಮಯ ಇದಾಗಿದೆ. ಈಗ ಸಮಯ 9:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಭಾವಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಎಂಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಕೆಆರ್ ಸುಬ್ರಹ್ಮಣ್ಯ ಅವರ ಕಂಠಸಿರಿಯಲ್ಲಿ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿಯೇ ಮುಂದಿನ ಗೀತೆ ಲಕ್ಷ್ಮೀ ಮಹೇಶ್ ಅವರ ಕಂಠಸಿರಿ ಇರುವಂತಹ ಎಂ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಭಾವ ಬೆಳಕೇ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆಯಾಗಿದೆ ಕುವೆಂಪು ಅವರ ರಚನೆ ಎ ಎಸ್ ನಾಗರತ್ನ ಅವರ ಕಂಠಸಿರಿಯಲ್ಲಿ ನಾನೆಳೆದ ಮೆಲ್ಲನಾ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಿಸಿ ಐತ್ಸಿಂಗ್ ಅವರ ರಚನೆ, ಸುರೇಖಾ ಹೆಗಡೆಯವರ ಕಂಠಸಿರಿಯಲ್ಲಿ ಗೀತವಿನ ಜೀವನ.

0: ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದರೆ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 10:01 ನಿಮಿಷಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಬೆಳಿಗ್ಗೆಯಿಂದ ಸಾಕಷ್ಟು ಸಂದೇಶಗಳು ಬಂದಿದೆ. ಈ ಸಂದೇಶಗಳನ್ನ ಓದಿ ನಂತರ ನಾವು ಗಾದೆಯನ್ನ ಪ್ರಾರಂಭ ಮಾಡೋಣ. ಸಂದೇಶವನ್ನ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇ ಸಂದೇಶವನ್ನ ಕಳಿಸಿರುವವರು ಶುಭೋದಯ ಮೇಡಂ, ಕನ್ನಡತಿ ರೇಖಾ ಗಣೇಶ್, ಓಟಿ ರಸ್ತೆ ಸಿಗಿಹಟ್ಟಿ ಶಿವಮೊಗ್ಗದಿಂದ. ಎಲ್ಲಾ ಕಾರ್ಯಕ್ರಮಗಳು ಸೂಪರ್ ಆಗಿದೆ ಮೇಡಂ ಅಂತ ಹೇಳ್ತಾ ಇದಾರೆ. ಇನ್ನು ನಮಸ್ತೆ ಮೇಡಂ, ಶುಭ ಮುಂಜಾನೆ. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ. ಕರ್ಜಿಗೆ ಅವರ ಕಥೆ ತುಂಬಾ ಚೆನ್ನಾಗಿತ್ತು ಮೇಡಂ. ಆರೋಗ್ಯ ಮಾಹಿತಿ 8:30 ಪ್ರಸಾರವಾದ ಆರೋಗ್ಯ ಸಂದರ್ಶನದಲ್ಲಿ ಶಿಲ್ಪಾ ಅವರು ಡಾಕ್ಟರ್ ಹರ್ಷಿತಾ ಅವರೊಂದಿಗೆ ಮಹಿಳೆಯರ ಮಾನಸಿಕ ಆರೋಗ್ಯದ ಸ್ಥಿತಿ ಬಗ್ಗೆ ಡಾಕ್ಟರ್ ಹರ್ಷಿತಾ ಉತ್ತಮ ಮಾಹಿತಿಯನ್ನು ನೀಡಿದ್ರು. ಮಾನಸಿಕ ಸ್ಥಿತಿ ಉತ್ತಮವಾಗಿರಲು ಯಾವ ಔಷಧ ತೆಗೆದುಕೊಳ್ಬೇಕು ಹಾಗೂ ದೈನಂದಿನ ಕಾರ್ಯಕ್ರಮಗಳು ಒತ್ತಡದಿಂದ ಹೇಗೆ ದೂರ ಬರಬೇಕು ಎಂಬುದರ ಅದ್ಭುತ ಮಾಹಿತಿಯನ್ನು ಸಂದರ್ಶನವನ್ನ ಶಿಲ್ಪಾ ಅವರು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಕಾರ್ಯಕ್ರಮ ಪ್ರಸಾರ ಮಾಡಿದ್ದಕ್ಕೆ ಆಕಾಶವಾಣಿ ಕೇಂದ್ರಕ್ಕೆ, ನಿರೂಪಕರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಶರಾವತಿ ಶಾನುಭೋಗರ. ಕಾವ್ಯ ಮತ್ತು ಮನೆಯವರು. ಇನ್ನು ಮುಂದಿನ ಸಂದೇಶವನ್ನು ನೋಡಿದ್ರೆ, ಹಲೋ ಶುಭೋದಯ ಆಕಾಶವಾಣಿ, ಬೆಳಿಗ್ಗೆಯಿಂದ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರೇಖಾ ಕೋಟಿ, ಶ್ರೇಯಾ ಗುಜ್ಜರ್ ಸಿದ್ದಾಪುರದಿಂದ. ಇನ್ನು ಜ್ಯೋತಿ ರಾಜಶೇಖರ್ ಸಿದ್ದಾಪುರದಿಂದ, ಸಿದ್ದಾರೂಢ ನಗರ ಭದ್ರಾವತಿಯಿಂದ. ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಡಾಕ್ಟರ್ ಹರ್ಷಿತಾ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರು. ಸಂದರ್ಶನ ಚೆನ್ನಾಗಿ ಮೂಡಿ ಬಂತು, ಡಾಕ್ಟರ್ಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಹಾಯ್ ಆಕಾಶವಾಣಿ, ನಿಮ್ಮ ಪ್ರೋಗ್ರಾಮ್ ಸೂಪರ್ ಅಂತ ಹೇಳಿದ್ದಾರೆ. ಯಾರಿದು ಇವರ ಹೆಸರನ್ನ ಇವರು ಕಳಿಸಿಲ್ಲ. ಶ್ರೋತೃಗಳೇ, ಪ್ರತಿ ಸರ್ತಿ ನಾವು ಹೇಳ್ತಾನೆ ಇರ್ತೀವಿ ಬೆಳಿಗ್ಗೆಯಿಂದ. ನಾನು ತುಂಬಾ ಸರ್ತಿ ಹೇಳಿದ್ದೇನೆ ನಿಮ್ಮ ಸಂದೇಶದ ಒಟ್ಟಿಗೆ, ನಿಮ್ಮೆಲ್ಲರ ನಿಮ್ಮ ಹೆಸರು ಹಾಗೆ ನಿಮ್ಮ ಮುದ್ದಾದ ಊರಿನ, ನಿಮ್ಮ ಮುದ್ದಾದ ಹೆಸರು ಹಾಗೂ ಸುಂದರವಾದ ಊರಿನ ಹೆಸರನ್ನ ತಿಳಿಸಿದ್ರಿ. ನೀವು ಯಾರು ಸಂದೇಶವನ್ನ ಕಳಿಸಿದ್ರಿ ಎಂದು ನಮಗೂ ಕೂಡ ತಿಳಿಯುತ್ತೆ ಅಲ್ವಾ ಅಂತ ಹೇಳ್ತಾ, ಮುಂದಿನ ಸಂದೇಶ. ಶುಭ ಮುಂಜಾನೆ ಆಕಾಶವಾಣಿ, ಬೆಳಗಿಂದ ಪ್ರಸಾರವಾದ ಕರುನಾಡು ಬಾಬೆಳಿಗೆ ಕಾರ್ಯಕ್ರಮ ಚೆನ್ನಾಗಿತ್ತು. ಪ್ರಸಾರವಾದ ಎಲ್ಲಾ ಚಿತ್ರಗೀತೆಗಳು ಚೆನ್ನಾಗಿತ್ತು. ರೇಡಿಯೋನ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮಂಜುನಾಥ. ಲಕ್ಷ್ಮಿ ಸೈಕಲ್ ಶಾಪ್ ಚೆನ್ನಾಪುರದಿಂದ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಅವರು, ಬಿಂದು ವಿಜಯಕುಮಾರ್, ಶುಭೋದಯ ನಡಿನ ಮೋಹನ್ ಮೇಡಂ, ಈ ದಿನ ಬೆಳಗಿನ ಚಿಂತನ ಕರುನಾಡು ಬಾಬಳಿಕೆ ಹೆಲ್ತ್ ಏನ್ಸ್ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಚಂದದ ಮಾಹಿತಿಯನ್ನ ತಿಳಿಸಿದ್ದಾರೆ. ಇಂದಿನಿಂದ ನಾನು ಜಂಕ್ ಫುಡ್ ಹಾಗೂ ಚಿಪ್ಸ್ಗಳನ್ನ ತಿನ್ನುವುದು ಬಿಟ್ಟೆ ಹಾಗೂ ಕಣ್ತುಂಬ ನಿದ್ದೆ ಮಾಡ್ತೇನೆ. ವಾರ್ತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು, ನಿರೂಪಣೆ ಕೂಡ ಚೆನ್ನಾಗಿದೆ. ಮಿಕ್ಸ್ ಮರೋಡಿಯಲ್ಲಿ ಪ್ರಸಾರವಾಗ್ತಿರುವ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಬದುಕು ಚಟಕಾಬಂಡಿ ಕಾರ್ಯಕ್ರಮ ಸಾಕಷ್ಟು ಜನರ ಜೀವನದಲ್ಲಿ ಬೆಳಕು ಚೆಲ್ಲತ್ತೆ. ಬಹಳ ಉತ್ತಮವಾಗಿ ಪ್ರಸಾರಗೊಂಡಿತ್ತು. ಎಸ್ಆರ್ ಭಟ್ರು ನಡೆಸಿಕೊಟ್ಟ ಸಂದರ್ಶನ ಅರ್ಥಪೂರ್ಣವಾಗಿತ್ತು. ಈಗ ಪ್ರಸಾರವಾಗ್ತಿರುವ ಭಾವಗೀತೆಗಳು ತುಂಬಾ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಆಕಾಶವಾಣಿ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸದಾಶಿವಪ್ಪ ಮಂಡೆಗಟ್ಟರಿಂದ, ನಮಸ್ತೆ ಮೇಡಂ, ಶುಭ ಮುಂಜಾನೆ, ಸ್ವಾಗತ. ಈ ದಿನದ ಆರೋಗ್ಯ ಪ್ರೋಗ್ರಾಂ ಮಹಿಳೆಯರಿಗೆ ಉತ್ತಮವಾಗಿತ್ತು. ಸಿನಿಮಾ ನಾನವಾಗಲೇ ಒಂದೆರಡು ಸುಳಿವುಗಳನ್ನ ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಇವರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಇನ್ನು ಮುಂದಿನ ಸಂದೇಶ. ಶಿವಮೊಗ್ಗದಿಂದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ ನಡೀರ ಮೇಡಂ, ಬೆಳಿಗ್ಗೆಯಿಂದ ಮಾಹಿತಿ ಸೂಪರ್ ಹಾಗೂ ಇಂದು ಎಲ್ಲಾ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ. ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಗುರುರಾಜ ಕರ್ಜಗಿವರ ಕಥಾನಕ ಸಾಕಷ್ಟು ಜನರಿಗೆ ಕಣ್ಣು ತೆರೆಸುತ್ತದೆ. ಕತೆ ಕೇಳಿ ಸಂತೋಷವಾಯಿತು. ಆರೋಗ್ಯ ಮಾಹಿತಿಯಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಹಾಗೂ ಆಹಾರ ಪದ್ಧತಿ, ಜೀವನ ಶೈಲಿ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. 7:45 ಪ್ರಸಾರಗೊಂಡಂತಹ ಗೀತೆಗಳು ಅದ್ಭುತವಾಗಿ ಮೂಡಿ ಬಂತು. ಹಾಗೆ ಇವರು ಹೇಳ್ತಿದ್ದಾರೆ, ಬದುಕು ಜಟಕಾಬಂಡಿ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬಂತು. ದಿನ ವಿಶೇಷತೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿದು ಬಂದವು. ಮಿಕ್ಸ್ ಮರಡಿ ಹಾಡುಗಳು ಹಾಗೆಯೇ ರೈತರ ಬಗ್ಗೆ ನಡೆಸಿದ ಸಂದರ್ಶನ, ವಿಶೇಷವಾಗಿ ಎಸ್ಆರ್ ಭಟ್ಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೂ ನಿಮ್ಮ ಸುಂದರವಾದ ಖುಷಿಯಾದ ನಿರೂಪಣೆಗೆ ಧನ್ಯವಾದಗಳು. ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ.

ಅಂತ ಸಂದೇಶವನ್ನ ಹಾಕಿದ್ದಾರೆ. ಖಂಡಿತ ಇನ್ನೊಂದಿಷ್ಟು ಸಂದೇಶಗಳಿದೆ, ಸಂದೇಶಗಳನ್ನ ಮುಗಿದ ನಂತರ ನಿಮಗಾಗಿ ಗಾದೆಗಳು ಬರುತ್ತೆ, ನೀವು ಅದನ್ನ ಬಿಡಿಸಬಹುದು ಅಂತ ಹೇಳ್ತಾ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕುಡಿಯಿಂದ. ಇನ್ನು ಇದೇ ತರದ ಕಾರ್ಯಕ್ರಮದಲ್ಲಿ ಚಂಡಿಕೇಶ್ವರಿ ದೇವಾಲಯದ ಬಗ್ಗೆ ಮಾಹಿತಿ, ಕರುನಾಡು ಬಾಬಳಕೆ, ನೇಕಲಮೃತ ಆರೋಗ್ಯ ಸೂತ್ರ, ಬದುಕು ಚರಕಬಂಡಿ ಎಲ್ಲವೂ ಸುಂದರವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ.

ಹೆಲ್ತ್ ಟಿಪ್ಸ್, ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿದ್ದಾರೆ ಶ್ರೀ ಶೈಲಕುಮಾರ್ ಯಾರ್ಲೆ ಅವರು ಶಿವಮೊಗ್ಗದಿಂದ. ನಮ್ಮ ಪ್ರೀತಿಯ ಸಹೋದರಿಗೆ ಮುಂಜಾನೆಯ ವಂದನೆಗಳು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ಮಧುರವಾದ ಮಾತಿನಿಂದ ನಮ್ಮ ನಾವು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರ್ ಘಟ್ಟ. ಧನ್ಯವಾದಗಳು ನಿಮಗೂ ಕೂಡ ಅಂತ ಹೇಳ್ತಾ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರಾವ್ ಜಯಕುಮಾರ್ ಅವರು. ಶುಭ ಮುಂಜಾನೆ ಮೇಡಮ್, ಬೆಳಗ್ಗೆ ನಿಮ್ಮ ಧ್ವನಿ ಕೇಳಿ ತುಂಬಾ ಸಂತೋಷ ಆಯ್ತು, ಬಹಳ ಸಂತೋಷದಿಂದ ನಿರೂಪಣೆ ಮಾಡ್ತಾ ಇದ್ದೀರಾ, ಹಾಗೆಯೇ ಚಿಂತನ ಬಹಳ ಅರ್ಥಪೂರ್ಣವಾಗಿತ್ತು. ಗೀತಾರಾಧನೆಯಲ್ಲಿ ಪ್ರಸಾರಗೊಂಡ ಭಕ್ತಿ ಗೀತೆಗಳು ಮತ್ತು ಭಾವಗೀತೆಗಳು ಹಾಗೂ ಬದುಕು ಚಟಕ ಬಂಡಿ ವಿಶೇಷ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು. ಮತ್ತು 7:45ಕ್ಕೆ ಪ್ರಸಾರಗೊಂಡ ಕನ್ನಡದ ಚಿತ್ರಗೀತೆಗಳು ತುಂಬಾ ಖುಷಿ ಕೊಟ್ಟಿದ್ದಾವೆ. ಹಾಗೆ ಆಕಾಶವಾಣಿಯಲ್ಲಿ ಮುಖ್ಯಸ್ಥರಾದ SR ಬಟ್ ಸರ್ ನಡೆಸಿಕೊಟ್ಟ ಸಂದರ್ಶನ, ರೈತರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಮಿಕ್ಸ್ ಮೆಲೋಡಿ ಹಾಗೂ ನಿಮ್ಮ ಬೆಂಕಿಯ ನಿರೂಪಣೆ ಸಂತೋಷ ನೀಡಿದೆ ಕಾರ್ಯಕ್ರಮ. ಹಾಡು ಮಾತಾಡೋ ಕಾರ್ಯಕ್ರಮದ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು, ನಮಸ್ಕಾರ. ಮುಂದಿನ ಸಂದೇಶ, ನಮಸ್ತೆ. ಮುಂಜಾನೆ FM ಬಾನಿಯಲ್ಲಿ ಸುಮಧುರವಾದ ಮಾತು ಹಾಡು ಅದ್ಭುತ, ಧನ್ಯವಾದ ಅಂತ ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮೂಡ್ಲ ವಿಟ್ಲಾಪುರದ ಪದ್ಮಾ ಶ್ರೀಧರ್ ಪನ್ನಗಾತಿ ಅನಂತ್ ಕುಮಾರ್ ಅವರು. ಇನ್ನು ರಂಗರಾಮೇಗೌಡ ಮಲವಗುಪ್ಪದಿಂದ ಸಂದೇಶವನ್ನ ಕಳಿಸಿದ್ರೆ, ಗದಗ ಜಿಲ್ಲೆಯ ಅಡವಿ ಸೋಮಾಪುರದಿಂದ ಸುಶೀಲಾ ಹನಿ ಭವಿಷ್ಯ ಮಂಗಳಪ್ಪ ನಿಂಗಾಪುರ ಅವರು. ಈಗ ನೀವು ಹೇಳಿದ ಮೇಲೆ ನೆನಪು ಬಂತ್ರಿ ಮೇಡಮ್ ಅವರು ಅಂತ ಹೇಳಿದ್ದಾರೆ. ನಾನು 11 ಗಂಟೆ ಕಾರ್ಯಕ್ರಮದ ಕುರಿತಾಗಿ ಒಂದಷ್ಟು ಸುಳಿವುಗಳನ್ನ ಕೊಟ್ಟಿದ್ನಲ್ಲ, ಅದರ ಕುರಿತಾಗಿ ಅವರು ಹೇಳಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಅವರು ಹೇಳ್ತಿದ್ದಾರೆ, ಬಹಳ ದಿನದ ನಂತರ ಸಂದೇಶವನ್ನ ಕಳಿಸುವ ಪ್ರಯತ್ನ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಕಡೆಯಿಂದ ಒಂದು ಫೇಲ್ಯೂರ್ ರೀ ಅಂತ ಕೂಡ ಹೇಳಿದ್ದಾರೆ, ಯಾವ್ದ್ರ ಬಗ್ಗೆ ಹೇಳಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ನಿರೂಪಣೆ ಮಾಡುವ ನಮ್ಮ ನಿರೂಪಕರಿಗೆ ನಮ್ಮ ಅನಂತ ಅನಂತ ಅಭಿಮಾನಗಳು, ಅಭಿನಂದನೆಗಳು ರೀ ಅಂತ ಕೂಡ ಹೇಳಿದ್ದಾರೆ. ನಿಮ್ಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ, ರೂಪ HKSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಬೆಳಗಿನ ಶುಭೋದಯ. ಬದುಕು ಚಂಡಿ ಜಟಕಾಬಂಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಾಗೆ 8:30ಕ್ಕೆ ಪ್ರಸಾರವಾದ ಮಹಿಳಾ ಮಾನಸಿಕ ಆರೋಗ್ಯದ ಬಗ್ಗೆ ಸಂದರ್ಶನ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಶೋಭಾ ಗಂಗರಾಜ್ ಮಾಧವನಗರ ಭದ್ರಾವತಿಯಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷಿತಾ ಹಂತ ಹಂತವಾಗಿ ಮಹಿಳೆಯರ ಆರೋಗ್ಯದ ಬದಲಾವಣೆ ಕುರಿತು ಚೆನ್ನಾಗಿ ಮಾಹಿತಿ ತಿಳಿಸಿದ್ರು, ಅವರಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಇನ್ನು ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ ಇವರು ಕೂಡ ಅದೇ ಸಂದೇಶವನ್ನ ಕಳಿಸಿದ್ದಾರೆ. ತಂಪಾದ ಸಮಯದಲ್ಲಿ ಬೆಳಕಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿರುವಂತಹ ನಳಿನ ಮೋಹನ್ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಹೇಗಿದ್ದೀರಾ ಅಂತ ಹೇಳಿದ್ದಾರೆ, ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಬದುಕು ಜಟಕ ಬಂಡಿ ಸರ್ಬರ್ಟ್ ಸಂದರ್ಶನ ಚೆನ್ನಾಗಿತ್ತು. ಶ್ರೀಧರ್ ಕೊರಗಿ ಗ್ರಾಮ ಅವರ ಮನದಾಳದ ಮಾತು ತುಂಬಾ ಇಷ್ಟ ಆಯ್ತು, ಜೊತೆಗೆ ಮಧುರವಾದ ಗೀತೆಗಳು. ನಿಮ್ಮ ನಿರೂಪಣೆ ಇಲ್ಲವೇ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತವೆ ಮೇಡಮ್, ಧನ್ಯವಾದ ಅಂತ ಹೇಳಿದ್ದಾರೆ ಶಾರದಾ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ನಿಮಗೂ ಕೂಡ ಧನ್ಯವಾದಗಳು. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಮೇಡಮ್ ನಮಸ್ತೆ, ಹೇಗಿದ್ದೀರಾ, ಶುಭೋದಯ. ಬೆಳಗಿನ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ, ನಿಮ್ಮ ಸ್ವಚ್ಛವಾದ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿವೆ. ಗೀತಾರಾಧನೆಯಲ್ಲಿ ಕನ್ನಗಿ ಗ್ರಾಮದಲ್ಲಿರುವ ಚಂಡಿಕೇಶ್ವರ ದೇವರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಭಕ್ತಿ ಗೀತೆಗಳು ಸೊಗಸಾಗಿದ್ವು. ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮರಳಿ ಸೂಪರ್ ಆಗಿತ್ತು. ನಟಿ ಸೀತಾರಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ, ಧನ್ಯವಾದ ಅಂತ ಹೇಳಿದ್ರೆ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಶುಭೋದಯ ಮೇಡಮ್, ಪ್ರಸಾರದ ಕಾರ್ಯಕ್ರಮಗಳು ನಮಗಿಷ್ಟ, ಧನ್ಯವಾದ ಅಂತ ಹೇಳಿದ್ದಾರೆ. ಬಿ ಸತ್ಯನಾರಾಯಣ GH ಪಟೇಲ್ ಶಿವಮೊಗ್ಗದಿಂದ ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳಿದ. ಚಿತ್ರ ಶಿವಕುಮಾರ್ ಭದ್ರಾವತಿ ಹೊಸ್ಮನೆಯಿಂದ ಶುಭೋದಯ ಮೇಡಮ್, ನಿಮ್ಮ ಸ್ವಚ್ಛ ನಿರೂಪಣೆಯೊಂದಿಗೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಿದೆ, ಧನ್ಯವಾದ ಅಂತ ಹೇಳಿದ್ದಾರೆ. ರಂಗಸ್ವಾಮಿ ಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಶುಭ ಮುಂಜಾನೆ ಅಂತ ತಮ್ಮ ಸಂದೇಶದಲ್ಲಿ ಕಳಿಸಿದ್ರಿ. ಮಮತಾ ಅವರು ಭದ್ರಾವತಿಯಿಂದ ನಮಸ್ಕಾರ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಇವರಿರ್ಬೋದು ನಟ ಅಂತ ಹೇಳಿ ಗೆಸ್ ಮಾಡಿದ್ದಾರೆ. ಖಂಡಿತ ಸರಿ ಇದೆ. ಗುಡ್ ಮಾರ್ನಿಂಗ್ ಮೇಡಮ್, ಆಲ್ ಪ್ರೋಗ್ರಾಮ್ ಇಸ್ ಸೂಪರ್ ಅಂತ ಹೇಳ್ತಿದ್ದಾರೆ ಗೀತಾ ಮಾಲವಗಪ್ಪದಿಂದ. ಎಲ್ಲರ ಸಂದೇಶಗಳು ಮುಗಿದಿದೆ ಶ್ರೋತೃಗಳೇ, ಇನ್ನು ನಿಮ್ಮೆಲ್ಲರ ಸಂದೇಶಗಳು ನಮ್ಮ ಇದನ್ನ ಗಾದೆ ಬಿಡಿಸಿ ಗಾದೆಯ ಗಾಡಿಯ ಉತ್ತರದಲ್ಲೇ ಇರಲಿ.

ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಹಿಂದಿನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮೊದಲನೇ ಗಾದೆ ನಿಮಗಾಗಿ. ಶ್ರೋತೃಗಳೇ, ದುಂಡಾಗಿರುವ ನನಗೆ ಕೈ ಇಲ್ಲ ಕಾಲು ಇಲ್ಲ, ಮೈ ಮಾತ್ರ ಇದೆ, ಸುಟ್ಟರೆ ಸಾಯಲಾರೆ, ಬಡಿದರೆ ಬದುಕಲಾರೆ, ಹಾಗಾದ್ರೆ ನಾನು ಯಾರು? ಶ್ರೋತೃಗಳೇ, ನಿಮಗಾಗಿ ಮೊದಲನೆಯ ಗಾದೆ, ದುಂಡಾಗಿರುವ ನನಗೆ ಕೈ ಇಲ್ಲ ಕಾಲು ಇಲ್ಲ, ಮೈ ಮಾತ್ರ ಇದೆ, ಸುಟ್ರೆ ಸಾಯಲಾರೆ, ಬಡಿದ್ರೆ ಬದುಕಲಾರೆ, ಹಾಗಾದ್ರೆ ನಾನು ಯಾರು? ಖಂಡಿತ ನಿಮ್ಮೆಲ್ಲರೂ ಉತ್ತರಗಳು ಬಂದಿದೆ, ಎಲ್ಲರೂ ಈಸಿಯಾಗಿದೆ ಅಂತೇಳಿ ಬೇಗ ಗೆಸ್ ಮಾಡಿ ಕಳಿಸಿದ್ದೀರಿ. ಆದ್ರೆ ನಿಮ್ಮೆಲ್ಲರ ಉತ್ತರಗಳನ್ನ ಈ ಒಂದು ಚಂದದ ಗೀತೆಯ ನಂತರ ತೆಗೆದುಕೊಳ್ತೇನೆ. ಇನ್ನೊಂದಷ್ಟು ಜನ ಉತ್ತರವನ್ನ ಕಳಿಸ್ಲಿ ಅನ್ನೋದು ಅಷ್ಟೇ ಇದರ ಉದ್ದೇಶ. ಹಾಗಿದ್ರೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮೊದಲನೆಯ ಗೀತೆ ನಿಮಗಾಗಿ ಸಂಚಿತ್ ಹೆಗಡೆ ಹಾಗೂ ದೀಕ್ಷಾ ರಾಮಕೃಷ್ಣ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಗೀತೆ. ಚಮಕ್ ಚಿತ್ರದ ಗೀತೆ.

ಶ್ರೋತೃಗಳೇ, ಉತ್ತರವನ್ನ ಕೊಟ್ಟಿದ್ದೀರಿ ಎಲ್ಲ. ಏನಪ್ಪ ಇದು ಗಾದೆ ಮಧ್ಯೆ ಆಗ್ಬಿಟ್ಟು ಬಂದ್ಬಿಡ್ತು ಅಂತ ಯೋಚಿಸ್ತಾ ಇದ್ರೆ ಖಂಡಿತ ಇಲ್ಲ. ಮುಂದಿನ ಗಾದೆಗೆ ನೀವೆಲ್ಲರೂ ರೆಡಿಯಾಗಿ ಪ್ರಶ್ನೆಯ ನಂತರ ಉತ್ತರ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡಿದ್ರೆ ತನುಜಾ ಮಾಧವನಗರ ಭದ್ರಾವತಿಯಿಂದ ಮಡಿಕೆ ಅಥವಾ ಗಡಿಗೆ ಅಂತ ಹೇಳಿದ್ದಾರೆ. ಸರಿ ಇದೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಸರಿ ಇದೆ ಉತ್ತರ ಮಮತಾ ಅವರು ಭದ್ರಾವತಿಯಿಂದ. ನಳಿನಿ ದೇವರಾಜ್ ಶ್ರೇಯಾ ಪ್ರಶಾಂತ್ ತ್ರಿಷಿಕಾ ಹೊಳೆಹೊನ್ನೂರಿನಿಂದ. ಸರಿ ಇದೆ ಉತ್ತರ ಸುರೇಶ್ ಅವರು ಶಿವಮೊಗ್ಗದಿಂದ. ಚಿತ್ರ ಶಿವಕುಮಾರ್ ಹೊಸ್ಮನಿ ಭದ್ರಾವತಿಯಿಂದ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹುಬ್ಳಿಯಿಂದ. ಅಪ್ಪಣ್ಣ ಅವರು ನ್ಯಾಮತಿಯಿಂದ. ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ. ವೀಣಾ ರಮೇಶ್ ಭಟ್ ಹೊಸ್ಮನಿ ಭದ್ರಾವತಿಯಿಂದ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಸುಲಭದ ಪ್ರಶ್ನೆಯನ್ನೇ ಕೇಳಿದ್ದೀರಾ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ನಮಸ್ಕಾರವನ್ನ ತಿಳಿಸಿದ್ದಾರೆ. ಖಂಡಿತ ಸುಲಭದ ಪ್ರಶ್ನೆನೇ ಇತ್ತು, ಹಾಗಾಗಿ ಪಟಾಪಟ ಅಂತ ಹೇಳಿದ್ರು ಉತ್ತರವನ್ನ ಕಳಿಸ್ಬಿಟ್ರಿ. ನೋಡುವ ಮುಂದಿನ ಗಾದೆಯನ್ನ ಹೇಗೆ ಬಿಡಿಸ್ತೀರಾ, ಮುಂದಿನ ಅರ್ಧ ಗಾದೆಯನ್ನ ನೀವು ಹೇಗೆ ಹೇಳ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ರೇಖಾ ಅವರು ಬೆಂಗಳೂರಿನಿಂದ. ಹಬಿಲ್ ರಾಘವೇಂದ್ರ ಅಪ್ಪರು ಉತ್ತರ ಭದ್ರಾವತಿಯಿಂದ. ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ. ನಂತರ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಮೇಡಮ್ ಇದು ಒಗಟು ಖಂಡಿತ ಒಂದು ಒಗಟನ್ನ ಕೇಳಿದೆ ಮೊದಲನೇ ಬಾರಿ. ಇನ್ನು ಮುಂದಿನ ಉತ್ತರ ಕಳಿಸಿದವರು ಶಿವಮೊಗ್ಗದಿಂದ ರೊಟ್ಟಿಜಿ ವಿಜಯ್ಕುಮಾರ್ ಅವರು. ಖಂಡಿತ ಸರಿ ಇದೆ ಉತ್ತರ. ಮಡಿಕೇರುವ ಮೇಡಮ್ ಅಂತ ಹೇಳ್ತಿದ್ದಾರೆ ವಿಠಲ ಮೂಡಲ ವಿಠಲಾಪುರದಿಂದ. ಪದ್ಮಾ ಶ್ರೀಧರ್ ಪಣ್ಣಗಟ್ಟಿ ಅನಂತಕುಮಾರ್ ಅವರು ಖಂಡಿತ ಸರಿ ಇದೆ. ಮಹೇಶ್ ಅವರು ಹೊಸೂರಿಂದ. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ. ಹಲೋ ನಮಸ್ತೆ ಮೇಡಮ್. ಶುಭೋದಯ ಜನ್ನಾಪುರದಿಂದ ಮೂರ್ತಿ ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿಕೋಳಿ ಹೋಟೆಲ್. ಕೃಷ್ಣಪ್ಪ ಅವರು ಉತ್ತರ ಇದಿರಬಹುದಾ ಮೊಟ್ಟೆ ಅಂತ ಹೇಳಿದ್ದಾರೆ. ಖಂಡಿತ ತಪ್ಪಿದೆ ಉತ್ತರ, ಮಡಿಕೆ. ಈಗ ಆಲ್ರೆಡಿ ಎಲ್ಲರೂ ಸರಿ ಇದ್ದಾರೆ, ಅವರ ಉತ್ತರವನ್ನು ಕೂಡ ಓದ್ತಾ ಇದ್ದೇನೆ. ಬೆಂಗಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೊಡದಿಂದ ಶಿವಲಿಂಗ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ ಹಿರೇಮಠ್ ಅವರು ಸರಿ ಉತ್ತರವನ್ನ ಕಳಿಸಿದ್ರೆ. ಹಲೋ ನಮಸ್ತೆ ಮೇಡಮ್. ಆಯ್ತು ಈ ಸಂದೇಶ ಆಯ್ತು, ಅವರದ್ದೇ ಮತ್ತೆ ಇನ್ನೊಮ್ಮೆ ಬಂದಿದೆ. ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಸರಿ ಇದೆ ಉತ್ತರ. ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ. ಉತ್ತರ ಸರಿ ಇದೆ, ಇದು ಒಗಟು ಗಾದೆ ಅಲ್ಲ, ಖಂಡಿತ ಹೌದು. ನಾನು ಆಗ್ಲೇ ಕ್ಲಾರಿಫೈ ಮಾಡಿದೆ ನಿಮ್ಮೆಲ್ರಿಗೂ ಅಂತ ಹೇಳ್ತಾ ಶಾನುಭೋಗರ ಕೊಟ್ರೇಶ ಮತ್ತು ಕವಿತಾ ನಿರೀಕ್ಷಕ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿ ತಾಲೂಕಿನಿಂದ. ವಿಶ್ವ ಸಾಮಾಜಿಕ ಮಾಧ್ಯಮದ ಶುಭಾಶಯಗಳು ಅಂತ ಹೇಳಿದ್ದಾರೆ ನಿಮಗೂ ಕೂಡ. ಇನ್ನು ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಸರಿ ಇದೆ ಉತ್ತರ. ರಂಗರಾಮೇಗೌಡ ಮಲವಗೊಪ್ಪದಿಂದ ಉತ್ತರ ಸರಿ ಇದೆ. ಇನ್ನೊಂದಷ್ಟು ಸಂದೇಶಗಳಿದೆ, ಯಾರ್ಯಾರು ಅಂತ ಬೇಗ ಹೋದ್ರೆ ನಾವು ಗಾದೆಗೆ ಹೋಗೋಣ. ಶುಭ ಮುಂಜಾನೆ ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರ ಸರಿ ಇದೆ. ಸುಮಿತ್ರ ಮಾಂಡ್ರೆ ನಾಗರಾಜ್ ಅವರು ಸರಿ ಇದೆ. ನ್ಯಾಮತಿ ಗಾಂಧಿಗರ ರಸ್ತೆಯಿಂದ ಗಾಣಿಗರ ವಿಜಯ್ಕುಮಾರ್ ಅವರು ಸರಿ ಇದೆ. ಮೂಡಿದರ್ ಅವರು ಶಿವಮೊಗ್ಗದಿಂದ ಉತ್ತರ ಸರಿ ಇದೆ. ಇನ್ನು ಇನಾಮ ಹೊಂಗಲದಿಂದ ಮುದಿಗೌಡರು ಅವರು, ಎಸ್ ಎಸ್ ಮುದಿಗೌಡರು ಅವರು ಇನಾಮ ಹೊಂಗಲ ಸವದತ್ತಿಯಿಂದ ಉತ್ತರ ಸರಿದೆ. ವಿಜಯನಗರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು ಉತ್ತರ ಸರಿದೆ. ಪ್ರೀತಿಯ ನಳಿನಾ ಮೋಹನ್ ಮೇಡಮ್ ಅವರಿಗೆ ನಮ್ಮ ನಮಸ್ಕಾರಗಳು. ನೀವು ಕೇಳಿದ ಗದೆ ಉತ್ತರ ಅಂತ ಹೇಳಿದರೆ ರಾಘವ ಮಣಿಯಾನಿ ಶಕುಂತಲಾ ಮಕ್ಕಳದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ. ಸರಿ ಇದೆ ಉತ್ತರ. ಎಂ ಈಶಣ ಮತ್ತಿಗಾರಹಾಳಿ ಮಣಕಾಲೂರು ತಾಲೂಕಿನಿಂದ ಸರಿ ಇದೆ. ಆಶಾ ಪ್ರಕಾಶ್ ನಂದಿನಿ ಕೌಲಾರದಿಂದ. ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ. ಬೆಳಗಿನ ವಂದನೆಗಳು ಮೇಡಮ್, ಎಲ್ಲಾ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಸರಿ ಇದೆ. ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ರೂಪಾ ಹೆಚ್ ಅವರು. ಇನ್ನು ನೆಕ್ಸ್ಟ್ ವಿ ಸತ್ಯನಾರಾಯಣ ಜಿ ಎಚ್ ಪಟೇಲ್ ಶಿವಮೊಗ್ಗದಿಂದ ಸರಿ ಇದೆ ಉತ್ತರ. ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರನಗರದಿಂದ ಸರಿ ಇದೆ ಉತ್ತರ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರ ಕೊಡೋ ಪ್ರಯತ್ನ. ಓಕೆ, ಮುಂದಿನ ಸಂದೇಶ. ಗೀತಾ ಮಲವಗುಪ್ಪದಿಂದ ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಗುಂಪು ವಿಶ್ವವಿದ್ಯಾಲಯ ಉತ್ತರ ಸರಿ ಇದೆ. ಶಾಂತಾಚಾರ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸರಿ ಇದೆ ಉತ್ತರ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ. ನಂತರ ತನುಜ ಮಾಧವನಗರ ಭದ್ರಾವತಿಯಿಂದ. ಖಂಡಿತ ಒಗಟು ಬದಲು ಗಾದೆ ಕೇಳಿದೆ, ಖಂಡಿತ ಕೇಳ್ತೇನೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಜಸ್ಟ್ ಜಾಯ್ನಿಂಗ್ ಮಾಡಮ್ ಅಂತ ಹೇಳ್ತಿದ್ದಾರೆ. ವರ್ಣಿಕಾ ಜೀವನ್ ಹಳ್ಳಿಯಿಂದ ರಂಗರಾಮೇಗೌಡ ಅವರು ಓಕೆ ಉತ್ತರವನ್ನ ಕಳಿಸಿದ್ದಾರೆ. ಸವಿತಾ ವಿನಯ್ ಕುಮಾರ್ ಬ್ಯಾಡಗಿಯಿಂದ ಉತ್ತರ ಕೊಡೋ

ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನೊಂದು ಸಂದೇಶವಿದೆ, ಅದಾದ ನಂತರ ವಿಭಾದೀಪಕ್ ಅವರು ಬೆಂಗಳೂರಿನಿಂದ ಉತ್ತರವನ್ನ ಕಳಿಸಿದ್ದಾರೆ. ಖಂಡಿತ ಎಲ್ಲರ ಉತ್ತರಗಳು ಸರಿ ಇದೆ ಅಂತ ಹೇಳ್ತಾ ಶ್ರೋತೃಗಳೇ, ಈಗ ನಾವು ಗಾದೆಗೆ ಹೋಗೋಣ. ಗಾದೆಯ ಅರ್ಧ ಭಾಗವನ್ನ ನಾನು ನಿಮಗೆ ತಿಳಿಸ್ತೇನೆ. ಇನ್ನು ಅರ್ಧ ಭಾಗವನ್ನ ನೀವು ನನಗೆ ಕಳಿಸ್ಬೇಕು ಸಂದೇಶದ ಮುಖಾಂತರ ಅಂತ ಹೇಳ್ತಾ ಕೇಳಿಸ್ಕೊಳ್ಳಿ. ಮೊದಲ ಗಾದೆ ಹಾಲು, ಮೊದಲ ಗಾದೆಯ ಅರ್ಧ ಭಾಗವನ್ನ ತಿಳಿಸ್ತಾ ಇದ್ದೀನಿ. ಹಾಲು ಕುಡಿದ ಬೆಕ್ಕು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇನ್ನು ಮುಂದಿನ ಅರ್ಧ ಗಾದೆಯನ್ನ ನೀವು ನನಗೆ ಹೇಳಬೇಕು. ಹಾಲು ಕುಡಿದ ಬೆಕ್ಕು ಸಾಕಷ್ಟು ಸಂದೇಶಗಳು. ನಾನು ಮಧ್ಯ ಒಂದು ಭಾಗವನ್ನ ತಿಳಿಸಿ ಹೇಳ್ತೀನಿ, ಸ್ವಲ್ಪ ಕನ್ಫ್ಯೂಷನ್ ಆಗೋದು ಎರಡು ಮೂರು ಗಾದೆಗೆ ಇದು ಸಮನಾಗಿ. ಹಾಲು ಕುಡಿದ ಬೆಕ್ಕು ಡ್ಯಾಶ್ ಊದುತ್ತದೆ. ನಾವು ಒಂದೇ ಒಂದು ಪದ ಇದೆ, ಅದನ್ನ ನೀವು ಊಹೆ ಮಾಡಿ ನನಗೆ ಹೇಳಬೇಕು. ಹಾಲು ಕುಡಿದ ಬೆಕ್ಕು ಡ್ಯಾಶ್ ಊದುತ್ತದೆ. ಉತ್ತರ ಯಾರು ಗೊತ್ತಿದೆ ಸಂದೇಶವನ್ನ ಕಳಿಸಿ. ಒಂದಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕಂದ್ರೆ ಗಾದೆಯ ಮುಕ್ಕಾಲು ಭಾಗವನ್ನ ಈಗಾಗ್ಲೇ ನಾನು ತಿಳಿಸೇ ಬಿಟ್ಟಿದ್ದೇನೆ. ಹಾಲು ಕುಡಿದ ಬೆಕ್ಕು ಮಧ್ಯದಲ್ಲಿ ಡ್ಯಾಶ್ ಊದುತ್ತದೆ. ಏನನ್ನ ಊದುತ್ತೆ ನೀವು ನನಗೆ ಕಲಿಸಬೇಕು ಅಂತ ಹೇಳ್ತಾ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಮಿಲನ ಚಿತ್ರದ ಗೀತೆ ಕುಲಾಲ್ ಗಂಜ್ವಾಲ್ ಅವರ ಧ್ವನಿಯಲ್ಲಿ.

ಸ್ವಲ್ಪ ಕಷ್ಟದ ಗಾದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಒಂದು ಕ್ಷಣ ಯೋಚನೆ ಮಾಡ್ತಿದ್ದೀರಿ ಅಲ್ವೇ ಶ್ರೋತೃಗಳೇ? ನೋಡೋಣ ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ ಅಂತ. ಇನ್ನು ಯಾರ್ಯಾರು ತಡವಾಗಿ ನನ್ನ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ರು ಅವರಿಗೆಲ್ಲ ಮತ್ತೊಮ್ಮೆ ಕೇಳ್ತಿದ್ದೀನಿ, ಉತ್ತರವನ್ನ ಓದೋ ಅಷ್ಟೊತ್ತಿಗೆ ನಿಮ್ಮ ಗಾದೆಯ ಕೂಡ ಅಥವಾ ನಿಮ್ಮ ಉತ್ತರವನ್ನು ಕೂಡ ಕಳಿಸಬಹುದು. ಇಂದಿನ ಗಾದೆ ಈ ರೀತಿಯಾಗಿದೆ, ಹಾಲು ಕುಡಿದ ಬೆಕ್ಕು. ಹಾಲು ಕುಡಿದ ಬೆಕ್ಕು, ಇನ್ನು ಅರ್ಧ ಗಾದೆಯನ್ನ ನೀವು ಹೇಳಬೇಕು. ಒಂದಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ ಅನ್ನೋ ಕಾರಣಕ್ಕೆ ಕಡೆಯ ಪದವನ್ನು ಕೂಡ ನಾನೇ ನಿಮಗೆ ಹೇಳ್ತಿದ್ದೀನಿ. ಹಾಲು ಕುಡಿದ ಬೆಕ್ಕು ಡ್ಯಾಶ್ ಗು ಊದುತ್ತದೆ. ಹಾಲು ಕುಡಿದ ಬೆಕ್ಕು ಡ್ಯಾಶ್ ಗು ಊದುತ್ತದೆ ಅನ್ನೋದು ಇಂದಿನ ಗಾದೆ. ಒಂದೇ ಪದವನ್ನ ನೀವು ಊಹಿಸಬೇಕಾಗಿರುವುದು. ಯಾರ್ಯಾರು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಶ್ರೋತೃಗಳೇ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಪ್ರಯತ್ನವನ್ನ ಪಟ್ಟಿದ್ದಾರೆ, ಧನ್ಯವಾದಗಳು. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ ಅಷ್ಟು ಸಂದೇಶಗಳನ್ನ ಕಳಿಸಿ ಡಿಲೀಟ್ ಮಾಡಿ ಮತ್ತೆ ಟ್ರೈ ಮಾಡ್ತಿದ್ದಾರೆ, ನೋಡೋಣ. ತನುಜಾ ಮಾಧವ ನಗರ ಭದ್ರಾವತಿಯಿಂದ ಉತ್ತರ ಕೊಡೋ ಪ್ರಯತ್ನ. ಅಂಪಣ್ಣ ಅವರು ನ್ಯಾಮತಿಯಿಂದ ಇಲ್ಲಿ ಹಿಡಿಯುವುದೇ ಅಂತ ಯೋಚಿಸಿದ್ದಾರೆ, ಖಂಡಿತ ಇಲ್ಲ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಾ? ಖಂಡಿತ ಇಲ್ಲ, ನಾನ್ ಕೇಳಿದಂತೂ ಅಲ್ಲ. ಇದು ನೀವೇ ಹೊಸದಾದ ಹಳೆಯ ಒಂದು ಗಾದೆಯನ್ನ ಕಳಿಸಿದ್ದೀರಿ. ರಾಮೇಗೌಡ ರಂಗರಾಮೇಗೌಡ ಮಲವಗೊಪ್ಪದಿಂದ ಉತ್ತರ ಕೊಡೋ ಪ್ರಯತ್ನ. ಚಂದ್ರಿಕಾ ಅವರು ನೇರ್ಲ ಗೊತ್ತಿದ್ದ ಉತ್ತರ ಇರಬಹುದಾ ಅಂತ ಹೇಳಿದ್ದಾರೆ ಚಂದ್ರಿಕಾ ಅವರು. ಶೇಷಾಚಲ ಹಾರ್ನಹಳ್ಳಿಯಿಂದ ಕಣ್ಣು ಮುಚ್ಚಿದಂತೆ, ಖಂಡಿತ ಇಲ್ಲ. ಹಾಲು ಕುಡಿದ ಬೆಕ್ಕು ಡ್ಯಾಶ್ಗೆ ಓಡುತ್ತೆ, ನಾನು ಊದುತ್ತೆ ಅಂತ ಹೇಳಿದ್ದೇನೆ, ಓಡುತ್ತೆ ಅಂತ ಅಲ್ಲ. ಗಜೇಂದ್ರ ಅವರು ಕೊಪ್ಪದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇಲ್ಲಿ ಶಾನುಭೋಗರ ಕೊಟ್ರೇಶ ಮತ್ತು ಕವಿತಾ ನಿರೀಕ್ಷಕ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿದಿಂದ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ವೀಣಾ ಅವರು ಮನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಹಾಲು ಕುಡಿದ ಬೆಕ್ಕು ಡ್ಯಾಶ್ ಯಾರು ನೋಡೋದಿಲ್ಲ ಅಂತ ಭಾವಿಸುತ್ತೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಉಮೇಶ್ ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ ಹೊಳೆಯನ್ನ ಊದುತ್ತೆ ಅಂತ ಕಳಿಸಿದ್ದೀರಿ, ಒಂದು ಕೊಡೋ ಉತ್ತರ ಕೊಡೋ ಪ್ರಯತ್ನ. ಗದಗ ಜಿಲ್ಲೆಯ ಹಡವಿ ಸೋಮಾಪುರದಿಂದ ಸುಶೀಲಾ ಹನಿ ಭವಿಷ್ಯ ಮಂಗಳಪ್ಪ ನಿಂಗಾಪುರದಿಂದ ಹಾಲು ಕುಡಿದಬೇಕು ಯಾರು ನೋಡೋದಿಲ್ಲವೆಂದು ಕಣ್ಮುಚ್ಚು ಓಡಿತ್ತು ಅಂತ ಹೇಳಿದ್ದಾರೆ. ಇನ್ನು ನಡಿನ ದೇವರಶ್ರೇಯ ಪ್ರಶಾಂತ್ ತ್ರಿಷಿಕಾ ಹೊಳೆ ಹೊನ್ನೂರಿನಿಂದ ಕಣ್ಣು ಮುಚ್ಚಿ ಅಂತ ಉತ್ತರವನ್ನ ಕಳಿಸಿದ್ದಾರೆ. ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ್ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮೇಡಮ್ ಪ್ರೋಗ್ರಾಮ್ ಮಿಕ್ಸ್ ಮೆಲೋಡಿ ತುಂಬಾ ಚೆನ್ನಾಗಿತ್ತು, ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಪಾರ್ವತಮ್ಮ ಕೆ ವಿ ಜನ್ನಾಪುರ ಭದ್ರಾವತಿಯಿಂದ ಮೊಸರನ್ನ ಊದಿ ಕುಡಿಯಿತಂತೆ ಅಂತ ಹೇಳಿದ್ದಾರೆ. ಓಕೆ, ಒಂದು ಲೆವೆಲ್ಗೆ ಒಂದು 80% ಮಾರ್ಕ್ಸ್ ನ ಇದಕ್ಕೆ ನಾನು ಕೊಡಬಹುದು ಅಂತ ಹೇಳ್ತಾ ಮುಂದಿನ ಸಂದೇಶ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ ಉತ್ತರ ಕೊಡೋ ಪ್ರಯತ್ನ. ಚಿಕ್ಕಪ್ಪ ಶಾರದ ರಾಮೇಶ್ವರದಿಂದ ಯಾರು ನೋಡಿಲ್ಲ ಅಂತಿತ್ತಂತೆ ಅಂತ ಹೇಳಿದ್ದಾರೆ. ಇನ್ನು ನೇವಿ ಡಿಸೋಜ ಅವರು ರಾಜೇಂದ್ರ ನಗರದಿಂದ ರಾಮಾಯಣ ಓಡಿತಂತೆ ಅಂತ ಹೇಳ್ಬಿಟ್ಟು ಸಂದೇಶವನ್ನ ಕಳಿಸಿದ್ದಾರೆ. ಹಿರಿಯನ್ ಇನ್ನು ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ರೆ ಎಸ್ ಎಸ್ ಉದಿಗೌಡರ ಇನಾಮನ ಹೊಂಗಲ್ ಇನಾಮ ಹೊಂಗಲ

ಅವರೇ ತಿಂದ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಜೋಳದ ತೆನೆ ಅಲ್ಫಾ ಮೇಡಮ್, ಎಲ್ಲಿಗೆ ಸಂಬಂಧ ಜೋಳದ ತೆನೆಗೂ ಇಂದಿನ ಗಾದೆಗೂ? ಇನ್ಮೇಲೆ ಒಂದು ಐಡಿಯಾ ಮಾಡಿ ಮೇಡಮ್, ಆನ್ಸರ್ ಹೇಳಿದ್ಮೇಲೆ ಗಾದೆ ಕೇಳಿ ಅಂತ ಹೇಳಿದ್ದಾರೆ. ಖಂಡಿತ ಒಂದು ಕಣ್ತಪ್ಪಿನಿಂದ ಆಗಿದ್ದಕ್ಕೆ ಇಷ್ಟೆಲ್ಲ ಸಂದೇಶಗಳು ಬೇಕಾ? ಈಗ ಎರಡನೇ ನಾನು ಗಾದೆಯನ್ನ ಕೇಳಿದ್ದೇನೆ, ನೀವು ಅದಕ್ಕೆ ಉತ್ತರವೇ ಕೊಟ್ಟಿಲ್ಲ. ಯಾರಿದು ಸಂದೇಶವನ್ನ ಕಳಿಸಿದವರು? ಶಿವಮೊಗ್ಗ ಜಿಲ್ಲೆಯ ಮೂಡ್ಲ ವಿಟ್ಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು. ಸಂದೇಶವನ್ನ ಕಳಿಸಿದ್ದಕ್ಕೆ ಧನ್ಯವಾದಗಳು. ಹಾಲು ಕುಡಿದ ಬೆಕ್ಕು ಗಿಣ್ಣು ಊದಿತಂತೆ ಅಂತ ಹೇಳ್ತಿದ್ದಾರೆ ರವಿ ಶುಂಠಿ ಸಂಪತ್ ಬೆನಕನಹಳ್ಳಿಯಿಂದ. ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ಹಾಲು ಕುಡಿದು ಬೆಕ್ಕು ಬಾಯಿ ಸುಟ್ಟು ಓಡ್ತಂತೆ ಅಂತ ಹೇಳಿದ್ದಾರೆ. ಇನ್ನು ಶಿವಮೊಗ್ಗದಿಂದ ಪ್ರತಿಮಾ ನಾಯಕ್ ಅವರು ಯಾರು ನೋಡಿಲ್ಲ ಅಂತ ಹೇಳ್ತಂತೆ ಅಂತ ಹೇಳಿದ್ರೆ, ಸುಭಾನ್ ಕೌರಿ ಅವರು ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪನ ಸಾಗರದಿಂದ, ಯಾರು ನೋಡಿಲ್ಲ ಅನ್ಸುತ್ತೆ ಮೇಡಮ್ ಅಂತ ಹೇಳಿದ್ದಾರೆ. ರೋಟ್ರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ನನ್ನನ್ನೇ ಯಾರು ನೋಡಿಲ್ಲ ಅಂದ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ರಂಗಸ್ವಾಮಿ ಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಕಣ್ಣು ಮುಚ್ಚಿ ಅಂತ ಹೇಳ್ಬಿಟ್ಟು ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ರೆ, ಮಮತಾ ಅವರು ಭದ್ರಾವತಿಯಿಂದ ಪುಂಗಿ ಊದುತ್ತದೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಈ ಉತ್ತರ ತಪ್ಪು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ ಕೂಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕ ಹಿರೇಮಠ ಅವರು ಯಾರು ನನ್ನ ನೋಡಿಲ್ಲ ಅಂತಂತೆ ಅಂತ ಹೇಳಿದ್ರೆ, ಬಿ ಸತ್ಯನಾರಾಯಣ ಜಿ ಎಚ್ ಪಟೇಲ್ ಶಿವಮೊಗ್ಗದಿಂದ ಮಿಯೋ ಮಿಯೋ ಅಂದಿ ಓಡ್ತಂತೆ ಅಂತ ಹೇಳ್ಬಿಟ್ಟು ಉತ್ತರವನ್ನ ಕಳಿಸಿದ್ದಾರೆ. ಖಂಡಿತ ನೋಡುವ ಉತ್ತರ ಏನಿದೆ ಅಂತ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕಣ್ಣು ಮುಚ್ಚಿ ಕುಡಿದು ನನ್ನನ್ನ ಯಾರು ನೋಡಿಲ್ಲ ಅಂದ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಭಾ ದೀಪಕ್ ಬೆಂಗಳೂರು ಕರೆಕ್ಟ್ ಆಗಿ ಉತ್ತರವನ್ನ ಕಳಿಸಿದ್ದೀರಿ. ಖಂಡಿತ ಸರಿ ಇದೆ ನಿಮ್ಮ ಉತ್ತರ ವಿಭಾ ದೀಪಕ್ ಅವರೇ. ನ್ಯಾಮತಿ ಗಾಂಧಿಗರ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು ನನ್ನನ್ನ ಯಾರು ನೋಡಿಲ್ಲ ಅನ್ಸುತ್ತೆ ಅಂತ ಹೇಳುತ್ತೆ ಹೇಳಿದ್ರೆ, ಮುಡಿದರ್ ಶಿವಮೊಗ್ಗದಿಂದ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ರೂಪಾ ಎಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಇಂದ ಉತ್ತರ ಕೊಡೋ ಪ್ರಯತ್ನ, ಮಹೇಶ್ ಹೊಸೂರಿನಿಂದ ಉತ್ತರ ಕೊಡೋ ಪ್ರಯತ್ನ, ಗೀತಾ ಮಲವಾಗೊಪ್ಪದಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ, ಸುನಂದ ಸಿದ್ಧಾರೂಢ ನಗರ ಭದ್ರಾವತಿಯಿಂದ ಸರಿಯಾಗಿದೆ ಅಲ್ಲ ಉತ್ತರ ಕೂಡ ಪ್ರಯತ್ನವನ್ನ ಮಾಡಿದ್ದೀರಿ. ಇನ್ನು ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರ ಕೊಡೋ ಪ್ರಯತ್ನ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಉತ್ತರ ಕೊಡೋ ಪ್ರಯತ್ನ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಉತ್ತರ ಕೊಡೋ ಪ್ರಯತ್ನ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮದಿಂದ ಉತ್ತರ ಕೊಡೋ ಪ್ರಯತ್ನ, ಇನ್ನು ವರ್ಣಿಕಾ ಜೀವನ ಹಳ್ಳಿ ಹಳ್ಳಿಯಿಂದ ಉತ್ತರ ಗೊತ್ತಾಗಲಿಲ್ಲ ಮೇಡಮ್ ಅಂತ ಹೇಳಿದ್ದಾರೆ. ಖಂಡಿತ ಪರವಾಗಿಲ್ಲ, ನಾನೇ ಹೇಳ್ತೀನಿ. ಮಂಜುನಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ರೆ, ಶುಭೋದಯ ಮೇಡಮ್. ನಮ್ತಿ ತಾಲೂಕಿಂದ ಕುರುವಾದಿಂದ ಮಂಜುನಾಥ ಪಟೇಲ್ ನಾಗರತ್ನ ಪಟೇಲ್ ಗಂಗಾ ಪಟೇಲ್ ಚೈತನ್ಯ ಪಟೇಲ್ ಅವರು ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಉತ್ತರ ಕೊಡೋ ಪ್ರಯತ್ನ, ಆಶಾ ರಾಜು ಕಾರಿಹಳ್ಳಿಯಿಂದ ಉತ್ತರ ಕೊಡೋ ಪ್ರಯತ್ನ, ಸಂಗೀತಾ ವಿನಯ್ ಕುಮಾರ್ ಬ್ಯಾಡಗಿಯಿಂದ ಜಗತ್ತಿಗೆ ತಪ್ಪು ತಿಳಿಯುವುದಿಲ್ಲ ಎಂದ್ಕೊಳ್ಳುತ್ತೆ ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತೆ ಅಂತ ಹೇಳಿದ್ದಾರೆ. ಉತ್ತರ ಕೊಡೋ ಪ್ರಯತ್ನ ನಿಮ್ದು ಕೂಡ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ರೆ, ವಿನೋದನಗರ ಶಿವಮೊಗ್ಗದಿಂದ ಪಣೀಂದ್ರ ಅವರು ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ, ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹಾಲು ಕುಡಿದಬೇಕು ಅತ್ತೆ ಮನೆಯ ದಾರಿ ತಪ್ಪಿತು ಅಂತ ಹೇಳಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಹೇಗೆ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಪಲ್ಲವಿ ಶಿವಮೊಗ್ಗದಿಂದ ಉತ್ತರ ಕೊಡೋ ಪ್ರಯತ್ನ, ತಾನುಜ ಮಾಧವ್ ನಗರ ಭದ್ರಾವತಿಯಿಂದ ಸರಿ ಇದೆ ಉತ್ತರ, ರಾಘವ ಮಣಿಯನ ಶಕುಂತಲಾ ಮಕ್ಕಳದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರ್ ಬೆಟ್ಟಂಪಾಡಿ ಸರಿ ಇದೆ ಉತ್ತರ, ಅನಿಲ್ ಕುಮಾರ್ ತಡಕನಿ ಹಳ್ಳಿ ಹಿರೇಕೆರುತ್ತಂದೆ ಯಾರಾದ್ರೂ ಹೊಡೆಯುತ್ತೆ ಅಂತ ಹೋಡುತ್ತೆ ಅಂತ ಕಳಿಸಿದ್ದಾರೆ. ಇನ್ನು ಲೀಲಾವತಿ ಅವರು ಶಿವಮೊಗ್ಗದಿಂದ ಖಂಡಿತ ಸರಿ ಇದೆ ಉತ್ತರ, ಮಾದಪ್ಪ ಹಾಗೂ ಕೃಷ್ಣಪ್ಪ ಕೆಮ್ಮಿನ್ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಉತ್ತರ ಕೊಡೋ ಪ್ರಯತ್ನ, ಕಾಶಿಗೆ ಹೂಡಿ ಹೋಯ್ತಂತೆ ಅಂತ ಎಸ್ ಎಸ್ ಮುದಿಗೌಡರು ಇನಾಮಂಗಲ ಸವದತ್ತಿಯಿಂದ ಉತ್ತರ ಕಳಿಸಿದ್ರೆ, ಅಮೃತ ರಮೇಶ್ ಚಿತ್ರದುರ್ಗದಿಂದ ಉತ್ತರ ಕೊಡೋ ಪ್ರಯತ್ನ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಇನ್ನು ನಾಗರಾಜ್ ರೆಡ್ಡಿ ರಾಮತೀರ್ಥ ಅವರು ಉತ್ತರವನ್ನ ಕಳಿಸಿದ್ದಾರೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ, ಶ್ಯಾಮಲಾ ಚಿಕ್ಕ ತಿರುಪತಿಯಿಂದ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಿದೆ ನಿಮ್ಮ ಉತ್ತರ ಶ್ರೋತೃಗಳೇ, ಸಾಕಷ್ಟು ಜನ ತಪ್ಪು ಉತ್ತರವನ್ನ ಕಳಿಸಿದ್ದೀರಿ, ಒಂದಷ್ಟು ಜನ ಮಾತ್ರ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸರಿಯಾಗಿದೆ ಉತ್ತರ. ಇನ್ನೊಂದಷ್ಟು ಸಂದೇಶಗಳು ಬರ್ತಾ ಇದೆ, ಸಮಯ ಕೂಡ ಆಯ್ತು ಮುಂದಿನ ಗಾದೆಗೆ ಹೋಗುವಂತದ್ದು. ಕಡೆಯ ಸಂದೇಶ ಉಷಾ ನಾಗೇಂದ್ರ ಮಲ್ಲೇಶ್ವರ ನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಶ್ರೋತೃಗಳೇ.
ಓಕೆ ಇದೊಂದು ಸರಿ.

ಕಡೆ ಸಂದೇಶ, ನಂತರ ಉತ್ತರವನ್ನ ತಿಳಿಸ್ತೇನೆ. ಯಾರಿದು? ಮೂಡಲ ವಿಟ್ಲಾಪುರದಿಂದ ಪದ್ಮಶ್ರೀ ಪನ್ನಗ ಟಿ ಅನಂತಕುಮಾರ್ ಅವರು ಹಾಲು ಕುಡಿದಬೇಕು ಇಳಿ ಬಿಡೋದಿಲ್ಲ ಅಂತೇಳಿ ಸಂದೇಶವನ್ನ ಕಳಿಸಿದ್ರೆ. ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಆಟ ಚೆನ್ನಾಗಿ ಮುಡಿಬಂತು ಅಂತ ಹೇಳಿದ್ದಾರೆ. ಓಕೆ, ಇನ್ನು ನಾನು ಕೇಳಿದಂತಹ ಗಾದೆ ಕಡೆ ಗಮನ ಹರಿಸೋದಾದ್ರೆ, ನಾನು ಕೇಳಿದ ಗಾದೆ ಹಾಲು ಕುಡಿದ ಬೆಕ್ಕು ಡ್ಯಾಶ್ ಡ್ಯಾಶ್ ಡ್ಯಾಶ್ ಅಂದ್ರೆ ಮುಂದಿನ ಗಾದೆನ ನೀವು ಹೇಳಬೇಕಿತ್ತು, ಅದರಲ್ಲೂ ನಾನು ಒಂದಷ್ಟು ಭಾಗವನ್ನ ಹೇಳಿದ್ದೆ. ಡ್ಯಾಶ್ಗೆ ಊದುತ್ತೆ ಅಂತ ಹೇಳಿದ್ದೆ. ಹಾಲು ಕುಡಿದ ಬೆಕ್ಕು ಮಜ್ಜಿಗೆಗೂ ಊದುತ್ತದೆ ಅಂದ್ರೆ ಇದರ ಅರ್ಥ ಇಷ್ಟೇ. ಈ ಗಾದೆಯೇ ನಮ್ಮ ಜೀವನದ ಅನುಭವಗಳ ಮಹತ್ವವನ್ನು ತಿಳಿಸ್ತಾ ಇದೆ. ಶ್ರೋತೃಗಳೇ, ಒಮ್ಮೆ ಬಿಸಿ ಹಾಲು ಕುಡಿದ ಬಾಯಿ ಸುಟ್ಟುಕೊಂಡ ಬೆಕ್ಕು ನಂತರ ತಣ್ಣನೆಯ ಮಜ್ಜಿಗೆಯನ್ನು ಕುಡಿಯುವಾಗ ಅದು ಕೂಡ ಬಿಸಿಯೇ ಇರಬಹುದೆಂದು ಊದು ಬಿಡುತ್ತೆ. ಅದೇ ರೀತಿ ಜೀವನದಲ್ಲಿ ಒಮ್ಮೆ ಮೋಸ, ನಷ್ಟ ಅಥವಾ ಕಹಿ ಅನುಭವವಾದ ವ್ಯಕ್ತಿ ನಂತರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಹೆಚ್ಚು ಎಚ್ಚರಿಕೆಯಿಂದ ವರ್ತಿಸ್ತಾನೆ. ಅನುಭವವು ನಮಗೆ ಪಾಠವನ್ನ ಕಲಿಸುತ್ತೆ, ಆದರೆ ಹಿಂದಿನ ಭಯದಿಂದ ಪ್ರತಿಯೊಂದು ಹೊಸ ಅವಕಾಶವನ್ನ ಅನುಮಾನದಿಂದ ನೋಡುವುದು ಸರಿಯಲ್ಲ. ಎಚ್ಚರಿಕೆ ಇರಬೇಕು, ಆದರೆ ಅತಿಯಾದ ಭಯ ನಮ್ಮ ಪ್ರಗತಿಗೆ ಅಡ್ಡಿಯಾಗಬಾರದು ಎಂಬ ಜೀವನದ ಸಂದೇಶವನ್ನ ಈ ಗಾದೆ ನೀಡುತ್ತೆ. ಇನ್ನು ಕಡೆಯ ಒಂದು ಸಂದೇಶ ಬಂದಿದೆ. ಗದಗ ಜಿಲ್ಲೆ ಅಡವಿ ಸೋಮಾಪುರದಿಂದ ಸುಶೀಲಾ ಹನಿಭವಿಷ್ಯ ಮಂಗಳಪ್ಪ ನಿಂಗಾಪುರ ಅವರು ಸಂದೇಶವನ್ನ ಕಳಿಸಿದ್ರು. ಶ್ರೋತೃಗಳೇ, ಗೊತ್ತಾಯ್ತಲ್ವಾ ಈ ಉತ್ತರ ನಿಮಗೆ? ಎಲ್ಲಿಗೂ ಇಷ್ಟ ಆಯ್ತು, ಉತ್ತರ ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತಾ ಇನ್ನು ಎರಡನೆಯ ಗಾದೆಯ ಕಡೆ ಗಮನ ಹರಿಸೋದಾದ್ರೆ, ಎರಡನೆಯ ಗಾದೆ ಈ ರೀತಿಯಾಗಿದೆ. ಒಂಟೆಗೆ ಡ್ಯಾಶ್ ಡ್ಯಾಶ್ ಡ್ಯಾಶ್ ಕಾಣದು. ಶ್ರೋತೃಗಳೇ, ಒಂಟೆಗೆ ಡ್ಯಾಶ್ ಕಾಣದು. ಎರಡನೇ ಗಾದೆ ನಿಮಗಾಗಿ. ಒಂಟೆಗೆ ಅನ್ನೋದು ಮೊದಲನೇ ಪದ, ತನ್ನ ಮುಂದಿನ ಲೈನುಗಳನ್ನ ನೀವು ಅಂದ್ರೆ ಗಾದೆಯನ್ನ ಜೋಡಿಸ್ಬೇಕು. ಕಡೆಯ ಪದ ಕಾಣದು. ಇಲ್ಲಿಗೆ ನಮ್ಮ ಎರಡನೆಯ ಗಾದೆ ಪ್ರಾರಂಭವಾಗಿ ಕೊನೆಗೊಳ್ಳುತ್ತೆ. ನೀವು ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂದೇಶವನ್ನ ಕಳಿಸಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ ಈ ರೀತಿಯಾಗಿದೆ, 9481157206. ಇಲ್ಲಿಗೆ ನಿಮ್ಮ ಉತ್ತರಗಳು ಬರಲಿ ಅಂತ ಹೇಳ್ತಾ ಇನ್ನೊಂದು ಚಂದದ ಗೀತೆಯನ್ನ ಕೇಳಿ ಬರೋಣ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ KS ಚಿತ್ರ ಹಾಗೂ ಚೋರುಷ್ ಅವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ ನಿಮಗಾಗಿ.

ಒಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ? ಇನ್ನು ಗಾದೆಯನ್ನ ಯಾರ್ಯಾರು ಸರಿಯಾಗಿ ಬಿಡಿಸಿದ್ದಾರೆ ಅಂತ ನೋಡುವ ಸಮಯ. ಗಾದೆಯ ಸಂದೇಶವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಸಾಕಷ್ಟು ಸಂದೇಶಗಳು ಬಂದಿದೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ರೆ ಸರಿ ಇದೆ ಉತ್ತರ. ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಅಂಪಣ್ಣ ಅವರು ನ್ಯಾಮತಿಯಿಂದ, ನಳಿನಾ ದೇವರಾಶ್ರಯ ಪ್ರಶಾಂತ್ ರಿಷಿಕಾ ಹೊಳೆಹೊನ್ನೂರಿನಿಂದ, ಗೀತಾ ಅವರು ಮಲವಗೊಪ್ಪನಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟಿನಿಂದ, ಮಮತಾ ಅವರು ಭದ್ರಾವತಿಯಿಂದ, ಬಿ ಸತ್ಯನಾರಾಯಣ, ಜಿಎಚ್ ಪಟೇಲ್ ಶಿವಮೊಗ್ಗದಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು, ಇನ್ನು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಸುನಂದ ಗಾನ ವಾರಿದಿ ಸಿದ್ದಾರೂಢನಗರ ಭದ್ರಾವತಿಯಿಂದ, ಆಶಾರಾಜು ಕಾರೇಹಳ್ಳಿ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ರೆ, ಮುರಳೀಧರ್ ಅವರು ಶಿವಮೊಗ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ, ಎಸ್ಎಸ್ ಮುದಿಗೌಡರು ಇನಾಮಹೊಂಗಲ ಸವದತ್ತಿಯಿಂದ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ, ಎಂ ಈಶಣ ಮತ್ತಿಗಾರಹಳ್ಳಿ ಮಣಕಾಲೂರು ತಾಲೂಕಿನಿಂದ ಉತ್ತರವನ್ನ ಕಳಿಸಿದ್ರೆ, ವಿನಯ್ ಕುಮಾರ್ ಅವರು ಬ್ಯಾಡಗಿಯಿಂದ ಉತ್ತರವನ್ನ ಕಳಿಸಿದ್ದಾರೆ, ಸಂಗೀತ ವಿನಯ್ ಕುಮಾರ್ ಅವರು. ಇನ್ನು ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಅವರು, ಬಿಂದು ವಿಜಯ್ ಕುಮಾರ್ ಅವರು ಉತ್ತರವನ್ನ ಕಳಿಸಿದ್ದಾರೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಉತ್ತರವನ್ನ ಕಳಿಸಿದ್ರೆ, ರೇಣುಕಾಡಿ ಶಿವಮೊಗ್ಗದಿಂದ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ, ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸರಿ ಉತ್ತರವನ್ನ ಕಳಿಸಿದ್ದಾರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕುಡಿಗೆಯಿಂದ ಉತ್ತರ ಕೊಡುವ ಪ್ರಯತ್ನ, ವಿಭಾದೀಪ ಬೆಂಗಳೂರಿನಿಂದ ಉತ್ತರ ಕೊಡುವ ಪ್ರಯತ್ನ, ನಳಿನಿ ಸತೀಶ್ ಚಿತ್ರದುರ್ಗದಿಂದ, ಇವರು ಮೇ ಬಿ ಮೊದಲನೇ ಗಾದೆಗೆ ಉತ್ತರವನ್ನ ಕಳಿಸಿದ್ದಾರೆ ಅಂತ ಭಾವಿಸ್ತೀನಿ. ಇದು ಎರಡನೆಯ ಗಾದೆ ಆಗ್ಲೇ ನಾವು ಬಂದಿದ್ದೇವೆ ಮೇಡಮ್. ಇನ್ನು ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ಭದ್ರಾವತಿಯಿಂದ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿದ್ರೆ, ಶಿವಮೊಗ್ಗದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆರ್ಷಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಗದಗ ಜಿಲ್ಲೆ ಅಡವಿ ಸೋಮಾಪುರದಿಂದ ಸುಶೀಲ ಹನಿ ಭವಿಷ್ಯ ಮಂಗಳಪ್ಪ ನಿಂಗಾಪುರ ಅವರು ಉತ್ತರವನ್ನ ಕೊಟ್ಟಿದ್ದಾರೆ, ಇನ್ನು ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಉತ್ತರವನ್ನ ಕೊಟ್ಟಿದ್ದಾರೆ, ಲಕ್ಷ್ಮೀ ಮಂಜುನಾಥ್

ಗಾಂಧಿನಗರ ಶಿವಮೊಗ್ಗದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಮಹೇಶ್ ಅವರು ಹೊಸೂರಿನಿಂದ, ಇನ್ನು ರವಿ ಶುಂಠಿ ಸಂಪತ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ ಉತ್ತರವನ್ನು ಕೊಟ್ಟಿದ್ದರೆ, ಓಪಳೇಶ ರವಿ ಮೂರ್ತಿ ಮಾರುತಿ ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿಮಂಟಗದ್ದೆ ಹುಬ್ಬಳ್ಳಿಯಿಂದ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣಪ್ಪ ಕೆಎಂ ಕಮಂಡಲ ಬಂದು ಜಗಳೂರು ತಾಲೂಕಿನಿಂದ ಉತ್ತರವನ್ನ ಕೊಟ್ಟಿದ್ದರೆ, ನಾಗರಾಜ್ ರೆಡ್ಡಿ ರಾಮತೀರ್ಥ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುರೇಶ್ ಅವರು, ಶಿವಮೊಗ್ಗದಿಂದ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಎರಡನೆಯ ಪ್ರಶ್ನೆಯಲ್ಲಿ ಫೇಲ್ ಆದೆ ಮೇಡಮ್, ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ಅಂತೇಳಿ ಕಳಿಸಿದ್ದಾರೆ. ಖಂಡಿತ ಸರಿ ಇದೆ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಬೆನ್ನಿ ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಮಂಜುಳಾ ಜನಾರ್ದನ್ ನೂರಿಯಾ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಉತ್ತರವನ್ನ ಕೊಟ್ಟಿದ್ರೆ, ಇನ್ನು ವರ್ಣಿಕಾ ಜೀವ ನರಳಿಹಳ್ಳಿಯಿಂದ ನಳಿನಾ ಮೇಡಮ್ ಶುಭೋದಯ ಅಂತೇಳಿ ರಾಧಾ ನಿಧಿಗೆಯಿಂದ ಉತ್ತರವನ್ನ ಕೊಟ್ಟಿದ್ದಾರೆ. ಖಂಡಿತ ಸರಿ ಇದೆ. ರೇಖಾ ಬೆಂಗಳೂರಿನಿಂದ, ಸುಮಿತ್ರ ಮಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಇನ್ನು ಮುಂದಿನ ಸಂಧೆ ಉತ್ತರವನ್ನ ಕೊಟ್ಟಿರೋರು ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಟ್ಲಾಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು. ಮೇಡಮ್ ತಮ್ಮ ಬೆನ್ನು ಕಾಣದು ಸಾಮಾನ್ಯವಾಗಿ ಅಂತ ಹೇಳ್ಬಿಟ್ಟು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಖಂಡಿತ ಅದನ್ನ ನಾನು ಉತ್ತರವನ್ನ ತಿಳಿಸ್ತೇನೆ. ಗೌರಮ್ಮ ಅವರು ಹಾವೇರಿಯಿಂದ ಮುಂದಿನ ಸಂದೇಶ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಕಲಾಪತಿ ಹಿರೇಮಠ್ ಅವರು ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ರಾಘವ ಮಣಿಯಾಣಿ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಉತ್ತರವನ್ನ ಕಳಿಸಿದ್ರೆ, ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರೆ ಕೊಡುಗೆಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಲೀಲಾ ಅವರು ಲೀಲಾ ಚಿದಾನಂದ ವಿನೋಬನಗರ ಶಿವಮೊಗ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ. ಶ್ರೋತೃಗಳೇ ಎಲ್ಲರ ಉತ್ತರವನ್ನ ಓದಿದ್ದೇನೆ. ಸಾಕಷ್ಟು ಜನ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ, ಇನ್ನಷ್ಟು ಜನ ಪ್ರಯತ್ನವನ್ನ ಮಾಡಿದ್ದೀರಿ. ಇನ್ನು ನನ್ನ ಮೂರನೆಯ ಗಾದೆಯಾಗಿತ್ತು, ಒಂಟೆಗೆ ಅಂತ ಹೇಳ್ಬಿಟ್ಟು ಡ್ಯಾಶ್ ಕೇಳಿ ಕಾಣದು ಅಂತ ಕೊಟ್ಟಿದ್ದೆ. ತನ್ನ ಬೆನ್ನಿನ ಡೊಂಕು ಕಾಣದು, ಒಂಟೆಗೆ ತನ್ನ ಬೆನ್ನಿನ ಡೊಂಕು ಕಾಣದು. ಇನ್ನು ಈ ಗಾದೆಯ ವಿವರಣೆಯನ್ನ ಹೇಳಬೇಕು ಅಂದ್ರೆ, ಈ ಗಾದೆ ಮಾನವನ ಸ್ವಭಾವವನ್ನ ತನ್ನ ಸುಂದರವಾಗಿ ವಿವರಿಸುತ್ತಾ ಇದೆ. ಒಂಟೆಯ ಬೆನ್ನಿನಲ್ಲಿರುವ ಡೊಂಕು ಅದಕ್ಕೆ ತಾನೇ ಕಾಣೋದಿಲ್ಲ, ಆದ್ರೆ ಅದು ಎದುರಿನವರು ಮಾತ್ರ ನೋಡ್ತಾರೆ. ಅದೇ ರೀತಿ ನಮ್ಮಲ್ಲಿಯೂ ಅನೇಕ ಬಾರಿ ಈ ತರ ಸಣ್ಣ ಪುಟ್ಟ ತಪ್ಪುಗಳು ಬೇಗ ಕಣ್ಣಿಗೆ ಬೀಳ್ತವೆ. ಆದ್ರೆ ನಮ್ಮದೇ ತಪ್ಪುಗಳು, ನಮ್ಮ ಕೊರತೆಗಳು ಮತ್ತು ನಮ್ಮ ದುರ್ಬಲತೆಗಳು ಅಷ್ಟು ಸುಲಭವಾಗಿ ಗಮನಕ್ಕೆ ಬರುವುದಿಲ್ಲ. ಯಾರನ್ನಾದರೂ ಟೀಕಿಸುವ ಮೊದಲು ನನ್ನಲ್ಲಿ ಇಂಥ ತಪ್ಪು ಇದೆಯೇ ಎಂದು ಒಮ್ಮೆ ಯೋಚಿಸಿಕೊಳ್ಳುವುದು ಮುಖ್ಯ. ಆತ್ಮಾವಲೋಕನ ಮಾಡಿಕೊಳ್ಳುವ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ನಿರಂತರವಾಗಿ ಉತ್ತಮಗೊಳಿಸಿಕೊಳ್ತಾನೆ. ಇತರರನ್ನ ದೂಷಿಸೋದಕ್ಕಿಂತ ಮೊದಲು ನಮ್ಮನ್ನ ನಾವು ತಿದ್ದಿಕೊಳ್ಳೋದು ಜೀವನದ ದೊಡ್ಡ ಗುಣ. ಈ ಗಾದೆ ನಮಗೆ ವಿನಯ, ಆತ್ಮ ಪರಿಶೀಲನೆ ಮತ್ತು ಸ್ವಸುಧಾರಣೆಯ ಮಹತ್ವವನ್ನ ನೆನಪಿಸುತ್ತೆ. ಇನ್ನೊಂದು ಸಣ್ಣ ಸಂದೇಶವೆಂದರೆ, ಇತರರ ತಪ್ಪುಗಳನ್ನ ಎಣಿಸುವುದಕ್ಕಿಂತ ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋದೇ ನಿಜವಾದ ಜಾಣತನ ಅಂತ ಹೇಳ್ತಾ ಇನ್ನೊಂದು ಸಂದೇಶ ಬಂದಿದೆ. ಸಂದೇಶವನ್ನ ಓದೋಣ. ಇನ್ನೊಂದು ಕಡೆಯ ಒಂದು ಒಗಟನ್ನು ಕೂಡ ಕೇಳಿಬಿಡ್ತೇನೆ ಶ್ರೋತೃಗಳೇ. ಎರಡು ಸಂದೇಶಗಳು ಬಂದಿದೆ, ಯಾರು ಕಳಿಸಿದ್ದಾರೆ? ಓಕೆ, ತಡವಾಗಿ ಬಂದಿದೆ ಸಂದೇಶಗಳು ನಮ್ಮನ್ನ. ಜಯಶ್ರೀ ಸದಾಶಿವ ಶಿವಮೊಗ್ಗ ಬಸವೇಶ್ವರದಿಂದ ನಗರದಿಂದ ಸಂದೇಶವನ್ನ ಕಳಿಸಿದ್ರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕುಡಿಗೆಯಿಂದ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ. ಎಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಸಂದೇಶಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಮುಂದೆ ಅಂತ ಹೇಳ್ತಾ, ಕಾರ್ಯಕ್ರಮದ ಕಡೆಯ ಸಂದೇಶವನ್ನ ಕೇಳುವಂತಹ ಸಮಯ ಶ್ರೋತೃಗಳೇ, ನೀವು ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ಕಡೆಯ ಗಾದೆಯನ್ನ ಕೇಳ್ತಾ ಇದ್ದೇನೆ. ಹೆಣ ನೋಡಲು ಹೋದವನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಮುಂದಿನ ಉತ್ತರ ಅಥವಾ ಮುಂದಿನ ಅರ್ಧ ಗಾದೆಯನ್ನ ನೀವು ನನಗೆ ಕಳಿಸಬೇಕು. ಇನ್ನೊಮ್ಮೆ ತಿಳಿಸ್ತಾ ಇದ್ದೇನೆ, ಹೆಣ ನೋಡಲು ಹೋದವನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಮುಂದಿನ ಉತ್ತರವನ್ನ ಅಥವಾ ಮುಂದಿನ ಅರ್ಧ ಗಾದೆಯನ್ನ ನೀವು ನನಗೆ ಕಳಿಸಿ. ಅಷ್ಟರಲ್ಲಿ ಇನ್ನೊಂದು ಚಂದದ ಗೀತೆಯನ್ನ ಕೇಳಿ ಬರೋಣ. ಮುಂದಿನ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಕಂಠಸಿರಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ.

ಶ್ರೋತೃಗಳೇ, ನಿಮಗೆ ಗೀತೆಯ ಪ್ರಸಾರಕ್ಕೂ ಮುಂಚೆ ಒಂದು ಗಾದೆಯನ್ನ ಕೊಟ್ಟಿದ್ದೆ. ಏನಪ್ಪಾ ಈ ದಿನದ ಕಡೆಯ ಗಾದೆ ಅಂತ ಹೇಳಿದ್ರೆ,

ಹೆಣ ನೋಡಲು ಹೋದವನು ಡ್ಯಾಶ್ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ದೆ. ಯಾರ್ಯಾರು ಉತ್ತರವನ್ನ ಕಳಿಸಿದ್ದೀರಿ ಸರಿಯಾಗಿ ನೋಡೋಣ. ಸಮಯ ಕೂಡ ಇರೋದ್ರಿಂದ ಒಂದಷ್ಟು ಫಾಸ್ಟ್ ಆಗಿ ನಿಮ್ಮೆಲ್ಲರ ಸಂದೇಶವನ್ನ ಓದ್ತೇನೆ. ಚಿತ್ರ ಶಿವಕುಮಾರ್ ಹುಸ್ವನಿ ಭದ್ರಾವತಿಯಿಂದ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಂಪಣ್ಣ ಅವರು ನ್ಯಾಮತಿಯಿಂದ, ನಾಗರಾಜ್ ರೆಡ್ಡಿ ರಾಮಾಯಣ ತೀರ್ಥದಿಂದ, ಓಕೆ, ಸಾವಿತ್ರಿ ಶ್ರೀಧರ್ ಶಿವಮೊಗ್ಗದಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ ಎಲ್ಲರೂ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದೀರಿ. ಸಂತೋಷ ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ, ಶಾಂತಚರ ಬಡಗಿರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಕೊಡೋ ಪ್ರಯತ್ನ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಶಿವಣ್ಣ ಅವರು ಪಿ ಓಬಳನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಓಕೆ, ಸಂದೇಶ ಉತ್ತರ ಕೊಡೋ ಪ್ರಯತ್ನ ನಿಮ್ದು ಕೂಡ. ರೇಖಾ ಬೆಂಗಳೂರಿನಿಂದ, ಮಧು, ಓಕೆ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಮಹೇಶ್ ಹೊಸೂರಿನಿಂದ, ಶಂಡಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಗದಗ ಜಿಲ್ಲೆಯ ಅಡವಿ ಸೋಮಾಪುರದಿಂದ, ಸುಶೀಲಾ ಭವಿಷ್ಯ ಹನಿ ಭವಿಷ್ಯ ಮಂಗಳಪ್ಪ ನಿಂಗಾಪುರ ಅವರು ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ರೆ, ಶರೋಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣಪ್ಪ ಕೆ ಕಮಣಲಗುಂದಿ ಜಗಳೂರು ತಾಲೂಕಿನಿಂದ, ಮಮತಾ ಅವರು ಭದ್ರಾವತಿಯಿಂದ, ಸಂಗೀತಾ ಅವರು ವಿನಯ್ ಸಂಗೀತ ಹಾಗೂ ವಿನಯ್ ಕುಮಾರ್ ಅವರು ಬ್ಯಾಡಗಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕುಡಿಗೆಯಿಂದ, ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ, ಓಕೆ, ಒಂದಷ್ಟು ಇವರೊಬ್ರು ಉತ್ತರ ಒಂದು ಮಟ್ಟಿಗೆ ಪ್ರಯತ್ನದಲ್ಲಿ ಇದೆ ಅಂತ ಹೇಳಬಹುದು. ಎಲ್ಲರೂ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದಿರಿ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಗಣಪತಿ ಅವರು ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲದಿಂದ, ರೂಪ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಇನ್ಯಾರು ಮೋಕ್ಷಿತ್ ಅವರು, ರವಿ ಶುಂಠಿ ಸಂಪತ್ ಮೋಕ್ಷಿತ್ ಬೆನಕನಹಳ್ಳಿಯಿಂದ, ರಾಧಾ ಅವರು ನಿದಿಗೆಯಿಂದ, ಶಿವಮೊಗ್ಗ ಜಿಲ್ಲೆಯ ಮುರ್ಲಾ ವಿಟ್ಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ, ಅನಂತಕುಮಾರ್ ಅವರು, ರಾಘವ ಮಣಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತಂಪುರು ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಸಿದ್ದಾರೂಢ ನಗರದಿಂದ ಸುನಂದಾ ಅವರು, ಚಂದು ವಿನಯ್ ಮನೋರಮಣಿ ಹೊಸ್ಮನೆ ಭದ್ರಾವತಿಯಿಂದ, ಇನ್ನು ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ಸತ್ಯನಾರಾಯಣ ಜಿಎಚ್ ಪಟೇಲ್ ಭದ್ರಾವತಿ ಕ್ಷಮಿಸಿ ಶಿವಮೊಗ್ಗದಿಂದ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ರೆ, ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನ್ ಗುಡಿಯಿಂದ, ಓಕೆ, ಎರಡು ಉತ್ತರವನ್ನ ಕಳಿಸಿದ್ದಾರೆ. ಖಂಡಿತ ಸರಿ ಇದೆ ಮಂಜುಳಾ ಅವರೇ, ನಿಮ್ಮ ಉತ್ತರ ಸರಿ ಇದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಮುಗುಳಕೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಹಾಗೂ ಉತ್ತರ ಇದು ಅಂತ ಹೇಳಿದ್ದಾರೆ. ಓಕೆ, ನಿಮ್ದು ಎರಡು ಉತ್ತರವನ್ನ ಕಳಿಸಿದ್ದಾರೆ, ಸರಿ ಇದೆ ಅದರಲ್ಲಿ ಒಂದು ಉತ್ತರ, ಖಂಡಿತ ಸರಿ ಇದೆ. ವಿನೋಬ ನಗರ ಶಿವಮೊಗ್ಗದಿಂದ ಪಣೀಂದ್ರ ಅವರು ಉತ್ತರವನ್ನ ಕೊಟ್ಟಿದ್ರೆ, ಇವರು ಅರ್ಧ ಉತ್ತರವನ್ನ ಕೊಟ್ಟಿದ್ದಾರೆ, ಕಳೆದುಕೊಂಡ ಅಂತ ಹೇಳಿದ್ದಾರೆ. ಓಕೆ, ಹತ್ರ ಸಮೀಪದಲ್ಲಿ ಇದ್ದಾರೆ. ಇನ್ನು ವರ್ಣಿಕಾ ಜೀವನ್ ಅರಳಿ ಹಳ್ಳಿಯಿಂದ, ಮೋನಿಕಾ ಅವರು ಹಾಸನದಿಂದ, ಬೆಳಗಿನ ಶುಭೋದಯಗಳು ಮೇಡಮ್, ಸಾಂಗ್ಸ್ಗಳಂತೂ ಸೂಪರ್ ಆಗಿ ಮೂಡಿ ಬರ್ತಿವೆ ಅಂತ ಹೇಳ್ತಾ ಇದ್ದಾರೆ. ಭದ್ರಾವತಿಯಿಂದ ವೆಲ್ಲೇಗೌಡ ಅವರು, ಅನಿಲ್ ಕುಮಾರ್ ಅವರು ತಡಕನ ಹಳ್ಳಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಮುಂದಿನ ಸಂದೇಶ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರು, ಮಂಜುನಾಥ್ ಅವರು ಗಾಂಧಿನಗರದಿಂದ ಶಿವಮೊಗ್ಗ, ಗಾಂಧಿನಗರದ ಶಿವಮೊಗ್ಗದಿಂದ ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ. ಶ್ರೋತೃಗಳೇ, ಸಮಯ ಆಯ್ತು, ಹಾಗಾಗಿ ಇನ್ನಷ್ಟು ಎಳೆಯೋದು ಬೇಡ. ಎಲ್ಲರ ಸಂದೇಶಗಳನ್ನ ಓದಿದ್ದೇನೆ, ಎಲ್ಲರೂ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಿದಿರಿ, ಒಂದಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ, ಒಂದು ಸಂದೇಶ ತಡವಾಗಿ ಬಂದಿದೆ. ಮುರಳಿಧರ್ ಅವರದು ಶಿವಮೊಗ್ಗದಿಂದ, ನಿಮ್ಮೂ ಕೂಡ ಉತ್ತರವನ್ನ ಓದಿದ್ದೇನೆ, ನಿಮ್ಮ ಸಂದೇಶವನ್ನ ಓದಿದ್ದೇನೆ, ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸ್ತಾ, ಶ್ರೋತೃಗಳೇ ಸಮಯ ಆಗ್ತಿರೋದ್ರಿಂದ ಗಾದೆಯನ್ನ ಪೂರ್ಣಗೊಳಿಸ್ತಾ ಇದ್ದೇನೆ. ಹೆಣ್ಣು ನೋಡಲು ಹೋದವನು ಹೆಂಡತಿಯನ್ನ ಮಾಡಿಕೊಂಡು ಬಂದ, ಹೆಣ್ಣು ನೋಡಲು ಹೋದವನು ಹೆಂಡತಿ ಮಾಡಿಕೊಂಡು ಬಂದ. ಈ ಗಾದೆಯ ಅರ್ಥ ಇಷ್ಟೇ, ನಾವು ಒಂದು ಉದ್ದೇಶದಿಂದ ಹೊರಟರೂ ಕೆಲವೊಮ್ಮೆ ಅದರ ಕ್ಷಮಿಸಿ, ಹೆಣ ನೋಡಲು ಹೋದವನು ಹೆಂಡತಿ ಮಾಡಿಕೊಂಡು ಬಂದ. ನಾನು ಅವಾಗಲೇ ಕೇಳಿದಂತಹ ಗಾದೆ, ಹೆಣ ನೋಡಲು ಹೋದವನು ಹೆಂಡತಿ ಮಾಡಿಕೊಂಡು ಬಂದ. ಈ ಗಾದೆಯ ಅರ್ಥ ಇಷ್ಟೇ, ನಾವು ಒಂದು ಉದ್ದೇಶದಿಂದ ಹೊರಟರೂ ಕೆಲವೊಮ್ಮೆ ಅದರ ಫಲಿತಾಂಶ ಸಂಪೂರ್ಣ ಬೇರೆ ರೀತಿಯಾಗಿರಬಹುದು ಎಂಬುದು. ಒಬ್ಬ ವ್ಯಕ್ತಿ ಕೇವಲ ನೋಡಲು ಹೋಗಿದ್ದರೂ ಕೊನೆಗೆ ಅದೇ ಸಂಬಂಧ ಮದುವೆಯಾಗಿ ಜೀವನದ ಹೊಸ ಅಧ್ಯಾಯಕ್ಕೆ ಕಾರಣವಾಗಬಹುದು. ಅಂದ್ರೆ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಮತ್ತು ತಿರುವುಗಳು ಸಹಜ. ಈ ಗಾದೆಯನ್ನ ಕೇವಲ ಮದುವೆಯ ಸಂದರ್ಭಕ್ಕೆ ಮಾತ್ರ ಬಳಸೋದಿಲ್ಲ, ಯಾವುದೇ ಕೆಲಸಕ್ಕೆ ಹೋದಾಗ ಯೋಚಿಸದಿದ್ದರೂ ಅದಕ್ಕಿಂತ ದೊಡ್ಡ ಅವಕಾಶ ಸಿಗುವುದು, ಹೊಸ ಸಂಬಂಧ ಬೆಳೆಯುವುದು ಅಥವಾ ನಿರೀಕ್ಷೆಗಿಂತ ಉತ್ತಮ ಫಲ ದೊರೆಯುವುದು ಎಂಬ ಸಂದರ್ಭಗಳಲ್ಲೂ ಕೂಡ ಬಳಸ್ತಾರೆ. ಜೀವನ ಯಾವಾಗಲೂ ನಮ್ಮ ಯೋಚನೆಯಂತೆಯೇ ನಡೆಯುವುದಿಲ್ಲ, ಕೆಲವೊಮ್ಮೆ ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಆದ್ದರಿಂದ ಒಳ್ಳೆಯ ಉದ್ದೇಶದಿಂದ ಮಾಡಿದ ಪ್ರಯತ್ನವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು.

0: ಮಾಡಬಾರದು. ಒಂದು ಸಣ್ಣ ಸಂದೇಶವೆಂದರೆ ಕೆಲವೊಮ್ಮೆ ನಾವು ಹುಡುಕಿದ್ದು ಒಂದು, ಆದರೆ ಜೀವನ ಕೊಡುವುದು ಅದಕ್ಕಿಂತಲೂ ಅಮೂಲ್ಯವಾದ ಮತ್ತೊಂದು ಅಂತ ಹೇಳ್ತಾ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮವನ್ನು ಈ ಒಂದು ಕಡೆಯ ಗೀತೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ನಳಿನಾ ಮೋಹನ್.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿ ಕ್ಷಣಗಳು ಪ್ರಸಾರವಾಗಲಿದೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಇಲ್ಲಿಯಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಶ್ರೋತೃಗಳೇ, ಈಗಾಗಲೇ ನಾನು ಬೆಳಿಗ್ಗೆಯಿಂದ ಒಂದಷ್ಟು ಸುಳಿವುಗಳನ್ನ ಕೊಟ್ಟಿದ್ದೆ. ಚೈತ್ರವನ ಕಾರ್ಯಕ್ರಮದಲ್ಲಿ ಒಬ್ಬ ಒಳ್ಳೆ ಸಿನಿಮಾ ತಾರೆಯ ಸುಳಿವುಗಳನ್ನ ಕೊಟ್ಟಿದ್ದೆ. ಅವರು ಯಾರಪ್ಪ ಅಂತ ನಿಮ್ಗೆಲ್ಲ ಗೊತ್ತಾಗಿದ್ರೆ ನೀವು ಕೂಡ ಕರೆಯನ್ನ ಮಾಡಬಹುದು. ಯಾಕೆಂದ್ರೆ ಯಾರು ಅಂತ ಈಗಾಗಲೇ ನಾನೇ ಹೇಳ್ತೀನಿ, ಒಂದು ಸಣ್ಣ ಕಿರುಪರಿಚಯವನ್ನ ಮಾಡಿಕೊಳ್ತೇನೆ. ಅದಾದ ನಂತರ ಆ ಸಿನಿ ತಾರೆಯ ಕುರಿತು ಅವರ ಚಿತ್ರಗಳನ್ನ ಗೀತೆಯನ್ನ ನೀವು ಕಾರ್ಯಕ್ರಮದಲ್ಲಿ ಹಾಡಬಹುದು ನಮಗೆ ಕರೆಯನ್ನ ಮಾಡೋದು ಮುಖಾಂತರ. ನಿಮ್ಮೆಲ್ಲರ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ನಿಮ್ಗೆಲ್ಲ ತಿಳಿದೇ ಇದೆ, ಆದ್ರೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. 08282220074 ಇಲ್ಲಿಗೆ ಕರೆಯನ್ನ ಮಾಡಿದ್ರ ಮೂಲಕ ಈ ಒಂದು ಸಾಧಕರ ಗೀತೆಯ ಚಿತ್ರದ ಗೀತೆಯನ್ನ ನೀವು ಹಾಡಬೇಕಾಗುತ್ತೆ ಕಾರ್ಯಕ್ರಮದಲ್ಲಿ. ಅಂದಾಗೆ ಇಂದಿನ ವಿಶೇಷ ಅತಿಥಿ ಯಾರಪ್ಪ ಅಂತ ಹೇಳಿದ್ರೆ, ಇಂದಿನ ಸಿನಿ ತಾರೆ ಇಂಜಿನಿಯರಿಂಗ್ ಪದವಿ ಪಡೆದವರು, ಆದರೆ ಉದ್ಯೋಗದ ಬದಲು ಕಲೆಯನ್ನೇ ತಮ್ಮ ಬದುಕಿನ ಮಾರ್ಗವನ್ನಾಗಿ ಆರಿಸಿಕೊಂಡು ಚಿತ್ರರಂಗದಲ್ಲಿ ಯಶಸ್ಸಿನ ಶಿಖರವನ್ನ ತಲುಪಿದ್ದಾರೆ. ಇವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯ ಚಿತ್ರದಲ್ಲೂ ಅಭಿನಯಿಸಿ ಬಹುಭಾಷಾ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕ, ಕಥೆಗಾರ, ನಿರೂಪಕ ಮತ್ತು ಪ್ರೇರಣಾದಾಯಕ ಭಾಷಣಕಾರರಾಗಿಯೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ ಫಿಲಂ ಫೇರ್ ದಕ್ಷಿಣ ಪ್ರಶಸ್ತಿಗಳನ್ನ ತಮ್ಮ ಅಭಿನಯಕ್ಕಾಗಿ ಪಡೆದಿರುವ ಈ ಕಲಾವಿದ ಸಹಜ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಸಾಧಕರ ಬದುಕನ್ನ ಕನ್ನಡಿಗರಿಗೆ ಪರಿಚಯಿಸಿದ ಜನಪ್ರಿಯ ಕಾರ್ಯಕ್ರಮದ ನಿರೂಪಕರಾಗಿಯೂ ಅಪಾರ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಇಷ್ಟೆಲ್ಲ ಸುಳಿವುಗಳ ನಂತರವೂ ಸಿನಿತಾರೆ ಯಾರೆಂದು ಊಹಿಸಿದ್ರ? ಖಂಡಿತ, ಅವರೇ ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ನಟ, ನಿರ್ದೇಶಕ ಮತ್ತು ನಿರೂಪಕ ರಮೇಶ್ ಅರವಿಂದ್. ತಮ್ಮ ಸಹಜ ಅಭಿನಯ, ಸರಳ ವ್ಯಕ್ತಿತ್ವ ಮತ್ತು ಸದಾ ನಗುಮುಖದಿಂದ ಕನ್ನಡಿಗರ ಮನಗೆದ್ದ ಈ ಕಲಾವಿದರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ರಮೇಶ್ ಅರವಿಂದ್ ಅವರ ಕುರಿತಾಗಿ, ಅವರ ಚಿತ್ರಗಳ ಕುರಿತ ಹಾಡನ್ನ ಹಾಡಬೇಕು ಅಂತ ಹೇಳ್ತಾ ಒಂದು ಚಂದದ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಅದಾದ ನಂತರ ನಿಮ್ಮೆಲ್ಲರ ಕರೆಯನ್ನ ನಾನು ಸ್ವೀಕರಿಸ್ತೇನೆ. ರಮೇಶ್ ಅವರ ಅರವಿಂದ್ ಅವರ ಅಭಿನಯದ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ.

0: ಶ್ರೋತೃಗಳಿ, ಸಾಕಷ್ಟು ಕರೆಗಳು ಬರ್ತಿದೆ. ಹಾಗಾಗಿ ಹಾಡುಗಳನ್ನ ಮಧ್ಯದಲ್ಲೇ ಮೊಟಕುಗೊಳಿಸಿ ಕರೆಯನ್ನ ಸ್ವೀಕರಿಸುತ್ತಿದ್ದೇನೆ. ಯಾರು ಮೊದಲನೇ ಕಾಲ್ ಕೇಳೋಣ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ಕಾರ. ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?
1: ಮೇಡಮ್, ಕಿಷ್ಕಿಂದ ನಗರ ಪತ್ತದನಾಡು ಗಂಗಾವತಿಯಿಂದ. ಮೇಡಮ್,
0: ಗಂಗಾವತಿ ಈರಣ್ಣ ಅವರಾ?
1: ಹಾ ಮೇಡಮ್, ಆರಾಮಿದ್ದೀರಿ?
0: ಹಾ ಸರ್, ಆರಾಮಿದ್ದೀನಿ. ನೀವ್ ಆರಾಮಿದ್ದೀರಾ?
1: ನಾವು ಆರಾಮಿದ್ವಿ.
0: ಯಾವ ಗೀತೆಯನ್ನ? ಹಾ ಹೇಳಿ ಹೇಳಿ.
1: ಮೋಡ ಮತ್ತು ಮಳೆ ಸ್ವಲ್ಪ.
0: ಹೌದು, ಮಳೆ ವಾತಾವರಣ ಎಲ್ಲಾ ಕಡೆ ಇದೆ. ಈರಣ್ಣ ಅವ್ರಿ, ಕಾರ್ಯಕ್ರಮದ ಕುರಿತು ಯಾವ ಹಾಡನ್ನ ಹಾಡ್ತಿದ್ದೀರಿ? ಯಾಕಂದ್ರೆ ಸಮಯ ಕಮ್ಮಿ ಇರೋದ್ರಿಂದ ಎಲ್ರಿಗೂ ಅವಕಾಶ ಸಿಗ್ಬೇಕಲ್ವಾ, ಹಾಗಾಗಿ ಹಾಡ್ತೀರಾ?
1: ರಮೇಶ್ ಅರವಿಂದ್ ಅವರು ಮೇಡಮ್.
0: ಖಂಡಿತ. ಯಾವ ಹಾಡು ಹಾಡ್ತಿದ್ದೀರಿ?
1: ಎಲ್ಲರ ಮನಸ್ಸಲ್ಲಿ ಯಾವಾಗ್ಲೂ ಗುಣಗುಣವಂತ ಒಂದೇ ಒಂದು ಹಾಡು ಅಂದ್ರೆ ಅಮೇರಿಕಾ ಮೇಲೆ ಚಿತ್ರದಿಂದ.
0: ಹೇಳಿ.
1: ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ ಒಲವಾದರೇ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ ಒಲವಾದರೇ ಒಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ.
0: ಧನ್ಯವಾದಗಳು. ಒಳ್ಳೆ ಗೀತೆಯ ಮೂಲಕನೇ ಕಾರ್ಯಕ್ರಮ ಶುರು ಮಾಡಿದೀರಿ, ಧನ್ಯವಾದಗಳು.
1: ಧನ್ಯವಾದ ಮ್ಯಾಮ್. ಗಂಗಾವತಿ ನಕಣೆ, ನಮಸ್ಕಾರ.
0: ನಮಸ್ಕಾರ. ಶ್ರೋತೃಗಳೇ, ಕೇಳಿಸ್ಕೊಂಡ್ರಿ ಅಲ್ವಾ, ಈರಣ್ಣ ಅವರು ಕರೆ ಮಾಡಿ ಹಾಡನ ಹಾಡಿದ್ರು ಅಮೆರಿಕಾ ಚಿತ್ರದ. ನೋಡೋಣ ಮುಂದಿನ ಕಾಲರ್ ಯಾವ ಹಾಡಾಡ್ತಾರೆ ಅವರು. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ನರೇಂದ್ರ ಗೋರ್ಪಡೆ ಅವರೇ, ಯಾವ ಹಾಡನ ಹಾಡ್ತಿದ್ದೀರಿ?
2: ಅಮೃತವರ್ಷಿಣಿ ಚಿತ್ರದ್ದು.
0: ಹೇಳಿ.
2: ತುಂತುಡು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು,

ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾರು

0: ಧನ್ಯವಾದಗಳು,
1: ಧನ್ಯವಾದಗಳು, ಧನ್ಯವಾದಗಳು. ಚಂದವಾಗಿ ಹಾಡಿದ್ರಿ ಶ್ರೋತೃಗಳೇ. ತುಂತುರು ಹಲ್ಲಿ ನೀರ ಹಾಡು ಅಂತ ಹೇಳ್ಬಿಟ್ಟು ಅಮೃತ ವರ್ಷನ್ ಸಾಂಗ್ ನ ಹಾಡಿದ್ರು ನರೇಂದ್ರ ಗೋರ್ಪಡೆ ಅವರು. ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
2: ಹಲೋ,
1: ನಮಸ್ತೆ. ಯಾರು ಮಾತಾಡ್ತಿರೋದು?
2: ಪುಷ್ಪ.
1: ಪುಷ್ಪ ಅವರೇ, ಚಂದವಾಗಿದೆ ವಾಯ್ಸ್. ಯಾವ ಹಾಡನ್ನ ಹಾಡ್ತಿದ್ದೀರಿ?
2: ಅಮೃತ ವರ್ಷಣಿಯಿಂದ ಮನಸ್ಸೇ ಹೋ ಮನಸ್ಸು.
1: ಹಾಡಿ.
2: ಮನಸ್ಸೇ ಬದುಕು.

0: ಚಂದವಾಗಿ ಹಾಡಿದ್ರಿ, ನಿಮಗೂ ಕೂಡ ಧನ್ಯವಾದಗಳು. ಶ್ರೋತೃಗಳೇ, ತುಂಬಾ ಚಂದವಾಗಿ ಪುಷ್ಪ ಅವರು ಹಾಡು ಹೇಳಿದ್ರು ಅಲ್ವೇ. ಇನ್ನು ಅರವಿಂದ್ ಅವರ, ರಮೇಶ್ ಅರವಿಂದ್ ಅವರ ಬಗ್ಗೆ ಒಂದಷ್ಟು ಸಣ್ಣ ಪರಿಚಯವನ್ನ ಮಾಡಿಕೊಂಡು ನಂತರ ನಿಮ್ಮ ಕರೆಯನ್ನ ಸ್ವೀಕರಿಸ್ತೇನೆ. ಇವರ ಹುಟ್ಟಿದ್ದು ಅಂದ್ರೆ ಇವರ ಜನನ September 10, 1964 ಕುಂಭಕೋಣಂನ ತಮಿಳುನಾಡಿನಲ್ಲಾಗತ್ತೆ. ಇವರು ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲಿ. ಇಂಜಿನಿಯರಿಂಗ್ ಪಡೆದು ನಂತರ ಚಿತ್ರರಂಗಕ್ಕೆ ಕಾಲಿಡ್ತಾರೆ. 1986 ಬಿಡುಗಡೆಯಾದ ಮೌನಗೀತೆ ಚಿತ್ರದ ಮೂಲಕ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದರು. ನಿರ್ದೇಶಕ ಕೆ ಬಾಲಚಂದ್ರ ಅವರ ಪ್ರೋತ್ಸಾಹ ಅವರ ಸಿನಿ ಬದುಕಿಗೆ ಮಹತ್ವದ ತಿರುವನ್ನ ನೀಡಿತ್ತು ಅಂತಾನೆ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ಕ್ಷಮಿಸಿ, ಶಿವಮೊಗ್ಗದಿಂದ. ಯಾರು?
1: ಸತೀಶ್.
0: ಸತೀಶ್ ಅವರೇ, ಏನ್ ಮಾಡ್ತಿರೋದ್ ನೀವು?
1: ವಿಜಯನಗರದಲ್ಲಿ.
0: ಏನ್ ಶಾಪ್ ಇದೆ ಸರ್? ನಿಮ್ಮ ಧ್ವನಿ ಅಸ್ಪಷ್ಟವಾಗಿದೆ. ಟೈಲರ್ ಆಗಿದ್ದೀರಿ? ಓಕೆ. ರಮೇಶ್ ಅವರ ಯಾವ ಚಿತ್ರ ನಿಮಗೆ ಇಷ್ಟ? ಓಕೆ, ಹಾಗಿದ್ರೆ ಇವತ್ತು ಯಾವ ಹಾಡನ್ನ ಹಾಡ್ತಿದ್ದೀರಿ? ಯಾವ ಚಿತ್ರದ್ದು?
1: ಶ್ರೀಗಂಧ ಫಿಲಂ.
0: ಶ್ರೀಗಂಧ ಪಿಕ್ಚರ್. ಓಕೆ, ಹಾಡಿ.
1: ಒಂದು ಅನುರಾಗದ ಪಾಯಿಂದ ಕಾವ್ಯದ ಮೈಯಲ್ಲ ಸಿಗುತ್ತಿದ, ಒಂದು ಅಪರೂಪದ ಸಿಲ್ಪಿಯಂದ ಶಿಲ್ಪದ ಮೈಯ ತುಂಬಲಿಲ್ಲ ಸಿಗಂಧ ಶ್ರೀಗಂಧ ಶ್ರೀಗಂಧ ಸಿಗಲಿಂದ
0: ಧನ್ಯವಾದಗಳು, ಧನ್ಯವಾದಗಳು. ಚಂದವಾಗಿ ಹಾಡಿದ್ರಿ. ಶ್ರೋತೃಗಳೇ, ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು?
2: ಮಂಜುಳಾ ಜನ್ನಾಪುರ.
0: ಮಂಜುಳಾ ಜನ್ನಾಪುರದಿಂದ. ಯಾಕೆ ಮೇಡಮ್, ಇನ್ನು ತಿಂಡಿ ಆಗಿಲ್ವಾ ನಿಮ್ದು?
2: ಆಗಿದೆ ಮೇಡಮ್.
0: ಇಷ್ಟು ಚಂದವಾಗಿ ವಾಯ್ಸ್, ಇಷ್ಟು ಸ್ಲೋ ಆಗಿದೆಯಲ್ಲ. ಓಕೆ, ಯಾವ ಹಾಡನ ಹಾಡ್ತಿದ್ದೀರಿ ರಮೇಶ್ ಅವರ ಕುರಿತಾಗಿ?
2: ಸುಧಾರಣೆ ಜೊತೆ ಮಾಡಿರೋದು ಮೇಡಮ್.
0: ಯಾವ ಚಿತ್ರ?
2: ಶ್ರೀಗಂಧ ಇರ್ಬೇಕು.
0: ಓಕೆ, ಹಾಡಿ. ಶ್ರೀಗಂಧ ಇರಬಹುದು ಅಂತ ಹೇಳ್ತಿದ್ದೀರಿ, ನೋಡೋಣ.
3: ಕಾಣಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನೋಯಿಸಬಾರದು. ಕಾಣಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ. ಕೋಪಿಸುವ ಹುಡುಗರನ್ನು ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗಿಯರ ಯಾರು ನಿಂದಿಸಬಾರದು. ಕೋಪಿಸಿದರು ನಿಂದಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ.
0: ಧನ್ಯವಾದಗಳು.
2: ಧನ್ಯವಾದ.
0: ಒಳ್ಳೆ ಹಾಡನ್ನ ಹಾಡಿದ್ರಿ, ಧನ್ಯವಾದ. ಮಂಜುಳಾ ಅವರು ನಿಧಾನಕ್ಕೆ ಸ್ಲೋ ವಾಯ್ಸಲ್ಲಿ ಸ್ಟಾರ್ಟ್ ಮಾಡಿದ್ರು, ಒಂದೊಳ್ಳೆ ಗೀತೆಯನ್ನ ಹಾಡಿದ್ರು.

0: ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕಾಲರ್ ಯಾರು ಅಂತ ಮಾತಾಡ್ಸೋಣ. ಹಲೋ ನಮಸ್ಕಾರ.
1: ಹಲೋ ಮ್ಯಾಮ್ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಂದಿತಾ ಶಿವಕುಮಾರ್ ಮನೆಯಿಂದ.
0: ಹೇಳಿ ನಂದಿತಾ. ಚಿತ್ರಾ ಶಿವಕುಮಾರ್ ಅವರ? ನಂದಿತಾ ಶಿವಕುಮಾರ್ ಅವರ?
1: ಚಿತ್ರಾ ಶಿವಕುಮಾರ್.
0: ಚಿತ್ರಾ ಶಿವಕುಮಾರ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಹಾಡನ್ನ ಹಾಡ್ತಿದ್ದೀರಿ?
1: ಅಮೆರಿಕ ಅಮೆರಿಕಾಯಿಂದ.
0: ಯಾವ ಹಾಡು?
1: ಬಾನಲ್ಲಿ ಮೂಡು ಮೇಘ ಗಿರಿಗೂ ನಿಂತಲ್ಲಿ ಯೋಗ, ಬಾನಲ್ಲಿ ಮೂಡು ಮೇಘ ಗಿರಿಗೂ ನಿಂತಲ್ಲಿ ಯೋಗ, ಎಲ್ಲುಂತು ಒಲವಿರದ ಜಾಗ ಬಾಂಗಿಳಿಯ ಬೇಗ, ಬಾಂಗಿಳಿಯ ಬೇಗ ಬಾನಲ್ಲಿ ಓಡೋ ಮೇಘ ಗಿರಿಗೂ ನಿಂತಲ್ಲಿ ಯೋಗ. ಧನ್ಯವಾದ ಮ್ಯಾಮ್.
0: ಧನ್ಯವಾದ. ಈ ಸಾಂಗ್ ಗಳನ್ನಂತೂ ಅಥವಾ ಈ ಏನ್ ಹೇಳ್ತಾರೆ, ಸಾಹಿತ್ಯವನ್ನಾಗ್ಲಿ ಗೀತೆಗಳನ್ನಾಗ್ಲಿ ಯಾವತ್ತಿಗೂ ಎವರ್ ಗ್ರೀನ್ ಗೀತೆಗಳೇ ಇವನ್ನೆ ಸಾಧ್ಯನೇ ಇಲ್ಲ.
1: ನಂದು ಅಮೆರಿಕಾ ಅಮೆರಿಕಾ ಮೂವಿಲಿ ಎಲ್ಲಾ ಸಾಂಗ್, ಆಲ್ಮೋಸ್ಟ್ ಎಲ್ಲಾ ಸಾಂಗ್ ಇತ್ತು ಮ್ಯಾಮ್.
0: ಖಂಡಿತ ಎಲ್ಲಾ ಗೀತೆಗಳು ಚೆನ್ನಾಗಿದಾವೆ ಆ ಚಿತ್ರದಲ್ಲಿ ಅಂತ. ಧನ್ಯವಾದಗಳು
1: ಅವಕಾಶಕ್ಕಾಗಿ. ಧನ್ಯವಾದ.
0: ಧನ್ಯವಾದ. ಶ್ರೋತೃಗಳೇ, ಕೇಳಿಸ್ಕೊಂಡ್ರೆ ಅಲ್ವಾ ಅಮೆರಿಕಾ ಅಮೆರಿಕಾ ಚಿತ್ರದ ಒಂದು ಚಂದದ ಗೀತೆಯನ್ನ ಹಾಡಿದ್ರು ಚಿತ್ರಾ ಶಿವಕುಮಾರ್ ಅವರು. ಇನ್ನು ಮುಂದಿನ ಕಾಲರ್ ಯಾರು ಅಂತ ಮಾತಾಡ್ಸೋಣ. ಹಲೋ ನಮಸ್ಕಾರ.
2: ಹಲೋ ನಮಸ್ತೆ.
0: ಯಾರು ಮಾತಾಡ್ತಿರೋದು?
2: ಕೇಶವ ಲಹರಿ ತಬಗತಿನಲ್ಲ.
0: ಕೇಶವ ಅವರೇ, ಯಾವ ಹಾಡನ್ನ ಹಾಡ್ತಿದ್ದೀರಿ?
2: ಕುಶಲವೇ ಕ್ಷಮವೆಯಿಂದ.
0: ಹೇಳಿ, ಹಾಡಿ.
2: ಆಕ್ಚುಲಿ ಅದೊಂದೂವರೆ ನಿಮಿಷ ಇದೆ, ನಾನು 30 ಸೆಕೆಂಡ್ ಅಲ್ಲಿ ಹಾಡು ಮುಗಿಸ್ತೀನಿ.
0: ಹಾಡಿ.
2: ನನ್ನಲವೇ ನನ್ನಲವೇ ಕುಶಲವೇ ಕ್ಷೇಮವೇ, ನಿನ್ನಲವೇ ನನ್ನಲವೇ ಜೀವನ ತೈತ್ತದೆ, ನಿನ್ನ ಅನುರಾಗದ ಒಂದು ಅನುಪಲ್ಲ ಹೆಡೆ ತುಂಬೋ ಹಾಡಲ್ಲವೇ ಕುಶಲವೇ ಕ್ಷೇಮವೇ.
0: ಧನ್ಯವಾದಗಳು. ಕುಶಲವೇ ಕ್ಷೇಮವೇ ಚಿತ್ರದಿಂದ ಒಂದು ಚಂದದ ಗೀತೆಯನ್ನ ನಮಗೂ ಕೂಡ ನೆನಪು ಮಾಡಿದ್ದಕ್ಕಾಗಿ ಧನ್ಯವಾದ. ಶ್ರೋತೃಗಳೇ, ಕೇಳಿಸ್ಕೊಂಡ್ರಲ್ವಾ ಕೇಶವ ಅವರು ಇನ್ನೊಂದು ಚಿತ್ರದ ಗೀತೆಯನ್ನ ಹಾಡಿದ್ರು, ಚಂದವಾಗಿ ಹಾಡಿದ್ರು. ಇನ್ನು ಮುಂದಿನ ಕಾಲರ್ ಯಾರು ಅಂತ ಮಾತಾಡ್ಸೋಣ. ಹಲೋ ನಮಸ್ಕಾರ.
3: ಹಲೋ
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
3: ಮೇಡಮ್, ನಾನು ಕುಸುಮಾ ಅಂತ.
0: ಯಾವ ಹಾಡನ್ನ ಹಾಡ್ತಿದ್ದೀರಿ ಮೇಡಮ್?
3: ನಾನು ಅಮೃತ ವರ್ಷಿಣಿ ಚಿತ್ರದ ರಮೇಶ್ ಅರವಿಂದ್ ಅವರ ಸೂಪರ್ ಡೂಪರ್ ಆಕ್ಟಿಂಗ್.
0: ಹೌದು. ಯಾವ ಯಾವ ಹಾಡನ್ನ ಹಾಡ್ತಿದ್ದೀರಿ? ಯಾಕಂದ್ರೆ
3: ಇದು
0: ಹೇಳಿ,
3: ಗಗನದ ಸೂರ್ಯ ತುಂತುರು ಅಲ್ಲಿ ನೀರ
0: ಹಾಡಿ ಕ್ಷಮಿಸಿ. ತುಂತುರು
3: ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಸಿಹಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು.
0: ಹಲೋ ಮೇಡಮ್.
3: ಹಾ ಮೇಡಮ್, ಹೇಳಿ.
0: ಈ ಹಾಡನ್ನಾಗ್ಲೇ ಹಾಡಾಗಿದೆ.
3: ಹೌದಾ?
0: ಹಾಗಾಗಿ ನಾನು ಮಾತಾಡಬೇಕು. ಬೇಗ ಬೇಗ ಹಾಡಿ, ಇಲ್ಲಾಂದ್ರೆ ಕರೆ ಕರೆಕ್ಟ್ ಆಗುತ್ತೆ.
3: ಓಕೆ ಓಕೆ. ಅಂಕು ಡಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ಲದೆ ಸಂಖ್ಯೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಸೋಂಕು ವಿಂಕವೆಲ್ಲ ಬೇಡ,

0: ಆಟಕುಂಟಿಲೆ ಕಕಿಲ ಅಲ್ಲ ಬಾಳು ಬಾಳೆ ಅಲ್ಲ ನಾನುಡಿ ಚಂದನ ಬೆಂಕಿಯಲ್ಲಿ ಸರಿಸಬೇಡ ಸ್ನೇಹದಲ್ಲಿ ಇರಿಸಬೇಡ ಜಾನುಡಿ ಚಂದನ ಇರುವ ಕಂಡ ಬಾವಿಗೆ ಅದಲ್ಲೂ ಬೀಳಬಾರದು ಗಾದೆ ಮಾತು ಸೊಗಸು.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಅಪ್ತರಕ್ಷಕ ಚಿತ್ರದಿಂದ ಸೌಂದರ್ಯ ಅವರ ಅಭಿನಯದ ಚಂದದ ಗೀತೆಯನ್ನ ಹಾಡಿದ್ರಿ. ಧನ್ಯವಾದ. ಶ್ರೋತೃಗಳೇ, ಮುಂದಿನ ಕಾಲರ್ ಯಾರು ಅಂತ ಕೇಳೋಣ, ಸಮಯ ಆಗ್ತಾ ಇದೆ. ಹಾಗಾಗಿ ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ಚಂದ್ರಿಕಾ ಅವರೇ, ಹೇಗಿದ್ದೀರಿ?
2: ಆರಾಮಿದ್ದೀನಿ ನಳಿನಿ ಮೇಡಮ್, ಹೇಗಿದ್ದೀರಾ?
1: ನೋಡಿ, ನಾನು ಸೂಪರ್ ಆಗಿದ್ದೀನಿ. ಓಕೆ, ಯಾವ ಗೀತೆನ ಹಾಡ್ತಿದ್ದೀರಿ?
2: ಫಿಲಂ ಬೇಗ ಗೊತ್ತಾಗ್ಲಿಲ್ಲ, ಒಂದು ಎರಡು ಲೈನ್ ಗೊತ್ತಾಗಿದೆ, ಪಲ್ಲವಿ ಅಷ್ಟೇ ಹಾಡ್ಬಿಡ್ತೀನಿ.
1: ಹಾಡಿ ಹಾಡಿ, ರಮೇಶ್ ಅವರ ಚಿತ್ರದೇ ಹಾಡ್ಬೇಕಷ್ಟೇ.
3: ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯ

0: ಅದೊಂದೇ
1: ಬೇರೆ ಗೀತೆ ಏನಾದ್ರೂ ಟ್ರೈ ಮಾಡ್ಬೋದಿತ್ತಲ್ವಾ?
0: ಹಾ ಮೇಡಮ್, ಯಾವ್ದಾದ್ರು ಹಾಡ್ಬಿಟ್ಟಿದಾರೆ ಎಷ್ಟೊಂದು, 100 ಜನ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಇದಾವೆ,
1: ಎಲ್ಲ ಸುಮಾರಿದೆ ಇನ್ನು.
0: ಧನ್ಯವಾದ.
1: ಕಡೆಯ ಸಮಯಕ್ಕೆ ಹೇಳೋದು
0: ಅಲ್ವಾ ಮೇಡಮ್, ಅದು ಕೊನೆಗೆ ಕರೆ ಮಾಡ್ತಾ ಇರ್ತೀವ, ಹಂಗಾಗಿ ಇದನ್ನ ಇನ್ನೊಂದ್ ಸ್ವಲ್ಪ ಹಾಡ್ಬೋದೇನೋ.
1: ಇಲ್ಲಿ ಸಮಯ ಆಯ್ತು, ಅವಕಾಶ ಸಿಗ್ಲಿ.
0: ಓಕೆ ಮೇಡಮ್, ಖಂಡಿತ.
1: ಹಲೋ, ಕೇಳಿಸ್ಕೊಂಡಲ್ವಾ ಚಂದ್ರಿಕಾ ಅವರು? ನನಗೆ ಪಲ್ಲವಿ ಮಾತ್ರ ಗೊತ್ತಾಯ್ತು, ಆ ತಕ್ಷಣಕ್ಕೆ ಹೊಳಿಯಿಲ್ಲ ಅಂತ ಹೇಳಿದ್ರು. ಅಡ್ಡಿಲ್ಲ, ಇನ್ನೊಬ್ರು ಕಲರ್ ಯಾರು ಅಂತ ಮಾತಾಡ್ಸೋಣ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಮೇಡಮ್ ನಮಸ್ತೆ, ಗೀತಾ ಮಲವಗೊಪ್ಪದಿಂದ.
1: ಮಲವಗೊಪ್ಪದಿಂದ ಗೀತಾ ಅವರ?
2: ಹೌದು ಮೇಡಮ್.
1: ಗೀತಾ ಅವರೇ, ಯಾವ ಗೀತೆನ ಹಾಡ್ತಾ ಇದ್ದೀರಾ?
2: ಮೇಡಮ್ ಬೆಳ್ಳಿ ಮೋಡಗಳು ಚಿತ್ರದಿಂದ. ನಾಚಿ ನಿಂತ ಕೂ ಬಳ್ಳಿ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನ.
1: ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ ಶ್ರೋತೃಗಳೇ, ಸಮಯ ಆಗ್ತಾ ಇದೆ, ಒಂದು ಕರೆಯನ್ನ ಸ್ವೀಕರಿಸ್ತೇನೆ. ಅದಾದ ನಂತರ ಇನ್ನೊಂದು ಗೀತೆಯನ್ನ ಮಾಡಿ ಇಂದಿನ ಚಿತ್ರಲಹರಿ ಕೊನೆಗೊಳಿಸುವಂತಹ ಸಮಯ ಆಗತ್ತೆ ಅಂತ ಹೇಳ್ತಾ ಕಡೆಯ ಕಾಲರ್, ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಸ್ನೇಹ ಭದ್ರಾವತಿ.
1: ಸ್ನೇಹ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
3: ವಿದ್ಯಾಮಂದಿರ ಭದ್ರಾವತಿ.
1: ವಿದ್ಯಾಮಂದಿರದಿಂದ ಏನ್ ಮಾಡ್ತಿರೋದು ಸ್ನೇಹ ಅವರು? ಏನು ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಾ ಇದ್ದೀರಾ? ಓಕೆ, ಯಾವ ಸೆಕೆಂಡ್ ಇಯರ್ ಬಿ ಎ ಮಾಡ್ತಾ ಇದೀರಾ, ಡಿಗ್ರಿ ಮಾಡ್ತಾ ಇದೀರಾ ಅಂತ ಆಯ್ತು. ಓಕೆ, ಚೆನ್ನಾಗಿ ಓದ್ತಾ ಇದೀರಾ? ಓಕೆ ಆಯ್ತು. ಯಾವ ಹಾಡನ್ನ ಹಾಡ್ತಿದ್ದೀರಿ ಇವತ್ತು?
3: ಮೇಡಮ್ ಚಂದ್ರಮುಖಿ ಪ್ರಾಣ ಸಖಿತ್ತಿದ್ರದ್ದು.
1: ಹಾ, ಯಾವ ಹಾಡು?
3: ನೆನಪುಗಳ ಮಧುರ ಮೌನಗಳ ಮಧುರ ಕನಸೇರಲಿ ನನಸೆ.
1: ಸ್ವಲ್ಪ ಜೋಶ್ ಇರ್ಲಿ ನಿಮ್ಮ ಗೀತೆಯಲ್ಲಿ.
3: ಪ್ರೀತಿ ಕೊಡುವ ಕನಸೆ ಮಧುರ ನೆನಪುಗಳ ಮಾತು ಮಧುರ ಅಂತ.
1: ಚಂದವಾಗಿ ಹಾಡಿದ್ರಿ, ಯಾಕೆ ತಿಂಡಿ ತಿಂದಿಲ್ವಾ? ತಿಂಡಿ ತಿಂದೆ, ಊಟದ ಸಮಯ ಆಗ್ತಾ ಬರ್ತಾ ಇದೆ ನೀನು.
3: ಹೌದು.
1: ಓಕೆ, ನೆಕ್ಸ್ಟ್ ಸದಿ ಕರೆ ಮಾಡಿದಾಗ ಇನ್ನು ಜೋಶ್ ಅಲ್ಲಿ ಹಾಡ್ಬೇಕು. ಧನ್ಯವಾದಗಳು ಶ್ರೋತೃಗಳೇ. ಎಲ್ಲರ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಇನ್ನೊಂದಿಷ್ಟು ಸಂದೇಶಗಳು ಬರ್ತಿದೆ, ಆದ್ರೆ ಸಮಯ ಕೂಡ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಇವರಿಗೆ ಕಡೆಯ ಕಾಲರ್ ಅಂತ ನಾನು ಹೇಳಿದ್ದೆ. ಹಾಗಾಗಿ ಕಡೆಯ ಕಾಲರ್ ನ ಮಾಡ್ತಿದ್ದೀನಿ ಒಂದು ಚಂದದ ಗೀತೆಯೊಂದಿಗೆ. ಇಂದಿನ ಚಿತ್ರ ಲಹರಿ ಕಾರ್ಯಕ್ರಮವನ್ನ ಇನ್ನೊಂದಿಷ್ಟು ಮಾಹಿತಿಯನ್ನ ರಮೇಶ್ ಅವರಿಂದ ಅವರ ಕುರಿತಾಗಿ. ಈಗಾಗಲೇ ನಾನು ಹೇಳಿದೆ, ಅನೇಕ ಪ್ರಮುಖ ಚಿತ್ರಗಳ ಅಂತ ಅಂದ್ರೆ ಇವರದು ಅಮೆರಿಕ, ಅಮೃತ ವರ್ಷಿಣಿ, ನಮ್ಮೂರ ಮಂದಾರ ಹೂವೆ, ಓ ಮಲ್ಲಿಗೆ ಹೂ ಮಳೆ, ರಾಮ ಶ್ಯಾಮ ಬಾಮ, ಕೋತಿಗಳು ಸರ್ ಕೋತಿಗಳು, ಶಿವಾಜಿ, ಸೂರತ್ಕಲ್, ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 140ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 2 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2 ಬಾರಿ ಫಿಲ್ಮ್ ಫೇರ್ ದಕ್ಷಿಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2022 ಚಲನಚಿತ್ರ ಕ್ಷೇತ್ರದ ಸೇವೆಗಾಗಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ. ಇನ್ನೊಂದು ವಿಶೇಷತೆ ಎಂದರೆ ಜನಪ್ರಿಯ ಕಿರುತೆರೆ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್ ನಿರೂಪಕರಾಗಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಇನ್ನಿಷ್ಟು ಆಸಕ್ತಿದಾಯಕ ವಿಚಾರಗಳನ್ನು ಬಗ್ಗೆ ಹೇಳಬೇಕಂದ್ರೆ, ಇಂಜಿನಿಯರಿಂಗ್ ಓದಿದ್ದು ಈ ಕಲಾವಿದ. ಈಗ ಸಹಜ ಅಭಿನಯ, ಸರಳ ವ್ಯಕ್ತಿತ್ವ, ಸದಾ ನಗುಮುಖದ ಮೂಲಕ ಕನ್ನಡಿಗರ ಮನವನ್ನ ಗೆದ್ದಿದ್ದಾರೆ. ನಟನಾಗಿ ಮಾತ್ರವಲ್ಲ, ನಿರ್ದೇಶಕ, ಕಥೆಗಾರ ಮತ್ತು ನಿರೂಪಕರಾಗಿಯೂ ಯಶಸ್ಸು ಕಂಡಿರುವ ಈ ಬಹುಮುಖ ಪ್ರತಿಭೆ ಇವರದ್ದು. ಇದು ನಿಮ್ಮ ಇಂದಿನ ಸಿನಿತಾರೆ ಕಾರ್ಯಕ್ರಮದ ಕಾರ್ಯಕ್ರಮ ರಮೇಶ್ ಅರವಿಂದ್ ಅವರ ಕುರಿತಾಗಿ. ಇನ್ನೊಂದು ರಮೇಶ್ ಅರವಿಂದ್ ಅವರ ಕಡೆಯ ಗೀತೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿ ಇರುವಂತಹ ಈ ಒಂದು ಗೀತೆ ನಮ್ಮೂರ ಮಂದಾರ ಹೂವೆ, ರಮೇಶ್ ಅವರ ಅಭಿನಯದ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ ಈಗ ಸಮಯ 11:31 ನಿಮಿಷ 46 ಸೆಕೆಂಡ್ಗಳು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಸೇವಾ ಮಾಹಿತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊನ್ನಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜುಲೈ 3ನೇ ವಾರದಿಂದ 31 ದಿನಗಳ ಕಾಲ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಎಂಬ್ರಾಯ್ಡರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಹಾಗೂ ಉಚಿತವಾಗಿ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 6 ಜುಲೈ 2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶಕ್ಕೆ ಹಾಜರಾಗಲು ಸಾಧ್ಯವಾಗದಿದ್ದಲ್ಲಿ ದಿನಾಂಕ 22. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಕಂಡ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 8970470650. ಇನ್ನೊಂದು ದೂರವಾಣಿ ಸಂಖ್ಯೆ 6363139123. ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ, 6363139123. ಮತ್ತೊಂದು ದೂರವಾಣಿ ಸಂಖ್ಯೆ 8970470650.

ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30 ಅಂದರೆ ಇಂದು ಬೆಳಗ್ಗೆ 10 ಗಂಟೆಯಿಂದ ಉದ್ಯೋಗಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮಾನ್ ಫೈನಾನ್ಸ್ ಲಿಮಿಟೆಡ್, ಐಬ್ಲೂ ಮ್ಯಾನ್ ಪವರ್ ಸೆಕ್ಯೂರಿಟಿ ಸಲ್ಯೂಷನ್, ಎಲ್ಎಲ್ಪಿ ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಯನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18 ರಿಂದ 40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪ ಸಾಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 ಇವುಗಳನ್ನು ಸಂಪರ್ಕಿಸಬಹುದಾಗಿದೆ.

ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು. ಭಾವಗೀತೆಗಳ ಕಾರ್ಯಕ್ರಮ ಕೇಳಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ, ಎಚ್ ಜಿ ರೇಖಾ ಅವರ ಧ್ವನಿಯಲ್ಲಿ ಪಲ್ಲವಗಳ ಪಲ್ಲವಿಯಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಎಂಎನ್ ವ್ಯಾಸರಾವ್ ಅವರ ರಚನೆ ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಯಾವ ಬಣ್ಣದ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಿನ್ನರಿ ಪದ ಹೊಸನಗರ ತಾಲೂಕು ಬಟ್ಟೆ ಮಲ್ಲಮ್ಮ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಆಲಿಸಿದಿರಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು.

ಕೇಳಿದ್ರೆ ಈ ಬೆಳಿಗ್ಗೆ ಈ ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರದಲ್ಲಿ ನಾಟಕವನ್ನ ಆಲಿಸಲಿದ್ದೀರಿ. ಪೋನಾಯಣ ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇಂದು ಮಧ್ಯಾಹ್ನ 12:35 ಹೆಲ್ತ್ ಇನ್ಸ್ ಆರೋಗ್ಯ ಪ್ರೋಗ್ರಾಂನಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಆಡಿ ದಾಕ್ಷಾಯಿಣಿ ರಾಮನಗೌಡರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ. 2:15:30 ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ ನಮ್ಮ ನಿಲಯದಿಂದ. ಇನ್ನು ಮಧ್ಯಾಹ್ನ 3:00 ಚಾಚು, 4:00 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ, 5:00 ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಮತ್ತು ಕೃಷಿ ಭೂಮಿ ಉಳಿಸಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ಕ್ಷುದ್ರ ಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅಂತಾರಾಷ್ಟೀಯ ಕ್ಷುದ್ರ ಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನ ಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ, ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ, ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು 2 ಜುಲೈ ಬೆಳಗ್ಗೆ 11:00 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026. ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ, ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟೀಯ ಮಟ್ಟದ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನಮ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನಂಗೆ ತುಂಬಾ ಖುಷಿ ಕೊಟ್ಟು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
1: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ ಮೂರನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1 ಆಗಸ್ಟ್ 11 ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೆಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
3: ಬೆಳಿಗ್ಗೆ 11 ಸಮಯ, ಡಾಕ್ಟರ್ ಸುರೇಶ್ ಅವರ ನಿವಾಸ. ಮಕ್ಕಳು ಶಾಲೆಗೆ, ಗಂಡನು ಕೆಲಸಕ್ಕೆ ಹೋಗಿರುತ್ತಾನೆ. ಸುರೇಶನ ಪತ್ನಿ ಹೇಮಾ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುವುದರಲ್ಲಿ ತಲ್ಲೀನಳಾಗಿದ್ದಾಳೆ. ಅಲ್ಲ, ಈ ಪೋಸ್ಟ್ ಮ್ಯಾನ್ಗೆ ಬುದ್ಧಿ ಇಲ್ವಾ ಅಂತೀನಿ. ಆ ಪೋಸ್ಟ್ ಬ್ಯಾಗು ಗೇಟಿಗೆ ತಗ್ಲಿ ಹಾಕಿದೀನಿ, ಅದ್ರೊಳಗೆ ಹಾಕೋದಲ್ವಾ, ಸುಮ್ಮನೆ ಕೂಗ್ತಿದ್ದಾನಪ್ಪ.
4: ಮೇಡಮ್ ಮೇಡಮ್, ಹೊರಗ್ ಬನ್ನಿ, ನಿಮ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ, ಬೇಗ ಬನ್ನಿ ಮೇಡಮ್, ನನ್ಗೆ ಇವತ್ತು ಡಬಲ್ ಡ್ಯೂಟಿ ಬೇರೆ ಇದೆ.
3: ಫೋನ್ ಬಂದಿದ್ದೇ ಬಂದಿದ್ದು, ಪತ್ರಗಳ ವ್ಯವಹಾರನೇ ಕಡಿಮೆ ಆಗ್ಬಿಟ್ಟಿದೆ. ಯಾರೋ ಪತ್ರಗಳನ್ನೇ ಬರೆಯೋಲ್ಲ. ಮುಂಚೆಯೆಲ್ಲ ಆಗಿದ್ರೆ ಪೋಸ್ಟ್ ಕಾರ್ಡ್, ಇನ್ಲೈನ್ ಲೆಟರ್ ಅಂತ ಏನಾದ್ರೂ ಬರೆದ್ ಹಾಕೋರು, ಈಗ ಅವೆಲ್ಲ ಇಲ್ಲ. ಈಗೇನಾದ್ರೂ ಬಂದ್ರೆ ಫೋನ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಬರ್ಬೇಕಷ್ಟೆ, ಇಲ್ಲಾಂದ್ರೆ ನಮ್ಮ ಮನೆಯವರ ಆಫೀಸ್ಗೆ ಸಂಬಂಧಪಟ್ಟಿದ್ದು ಪತ್ರಗಳು ಬರಬೇಕು.
4: ಮೇಡಮ್ ಬನ್ನಿ ಮೇಡಮ್, ರಿಜಿಸ್ಟರ್ ಪೋಸ್ಟ್ ಬಂದಿದೆ.
3: ಈ ಪೋಸ್ಟ್ ಮ್ಯಾನ್ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದಾನಲ್ಲ, ಯಾವ್ದು ಇಂಪಾರ್ಟೆಂಟ್ ಇರಬಹುದು ಅನ್ಸತ್ತೆ. ಹಾ ಬಂದೆ ಪಾ, ಬಂದೆ ರಿಜಿಸ್ಟರ್ಡ್.

0: ಪಟ್ ಅಂತ ಈ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದ್ರೆ ಮುಗ್ದೋಯ್ತು ನೋಡು, ಕಾಯೋನೇ ಬೇಡ.
1: ನೀವ್ ಏನೇ ಹೇಳಿ ಮೇಡಮ್, ಪತ್ರ ಬರೀತಿದ್ ಕಾಲ ನೆನ್ಸ್ಕೊಂಡ್ರೆ ಆಹ್ ಏನೋ ಒಂಥರ ಖುಷಿ, ಮನ್ಸುಗೊಂಥರ ಮುದ. ಮೇಡಮ್ ಒಂದ್ ಲೋಟ ನೀರ್ ಕೊಡ್ತೀರಾ?
0: ಅಲ್ಲೇ ಇದೆ ನೋಡಪ್ಪ, ಪೋರ್ಟಿಕೋದಲ್ಲಿ ನಮ್ಮ ಓನರ್ ಅಕ್ವಾಗಾರ್ಡ್ ಹಾಕ್ಸಿದ್ದಾರೆ, ಅಲ್ಲೇ ಗ್ಲಾಸ್ ಕೂಡ ಇಟ್ಟಿದ್ದೀನಿ, ಕುಡಿಯಪ್ಪ. ನೀವೇನಾದ್ರೂ ಬಾಟ್ಲು ತಂದಿದ್ರೆ ತುಂಬಿಸ್ಕೊಳ್ಳಿ, ಬೇಕಾಗತ್ತೆ. ಯಾರ್ ಬರೆದಿರೋದು? ಅಕ್ಷರ ನೋಡಿದ್ರೆ ಮಾವನವ್ರ ಯುದ್ಧ ಆಗಿದೆಯಲ್ಲ. ಫೋನ್ ಬಂದಾಗಿಂದ ಅವ್ರು ಪತ್ರ ಬರೆಯೋದೇ ಕಡಿಮೆ ಆಗಿತ್ತು. ಅಂತದ್ರಲ್ಲಿ ಈಗ ಪತ್ರ ಬರೆಯುವಂತ ಅರ್ಜೆಂಟ್ ಏನಿತ್ತು? ಅದು ರಿಜಿಸ್ಟರ್ಡ್ ಪೋಸ್ಟ್. ಸರಿ, ನಾನೇ ಓಪನ್ ಮಾಡಿ ಓದ್ತೀನಿ. ಚಿರಂಜೀವಿ ಸುರೇಶನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡ ಕೂಡಲೇ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರುವುದು. ಮಿಕ್ಕೆಲ್ಲ ವಿಷಯವು ಮುಖತಃ. ಇಂತಿ ನಿನ್ನ ತಂದೆ ಬೀರಪ್ಪ. ಓಹೋ, ಇದೇನಪ್ಪ ವಿಷಯ ಹೀಗಿದೆ? ಸರಿ ಇವ್ರು ಬರ್ಲಿ, ಏನ್ ಹೇಳ್ತಾರೋ ನೋಡೋಣ. ಯಾರಿಗೊತ್ತು ವಯಸ್ಸಾದವ್ರ ಆಲೋಚನೆ. ಏನ್ರಿ ಇಷ್ಟ ಬೇಗ ಬಂದ್ಬಿಟ್ರಿ?
2: ಇಲ್ಲಿ ಪಕ್ಕದ ಊರಲ್ಲಿ ಯಾವ್ದೋ ಹೊಸಿಗೆ ಹುಷಾರಿರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋಗಿದ್ದೆ.
0: ಹೌದಾ, ಏನಂತೆ?
2: ಏನಿಲ್ಲ ಹೇಮಾ, ಏನೋ ಡಿಸ್ಟೋಕಿಯಾ ಅಂತೆ. ಪಾಪ, ಡೆಲಿವರಿ ಸಮಯ ಅಲ್ವಾ, ಏನೋ ಸಮಸ್ಯೆ ಇದೆ. ಹೋಗ್ ಬರ್ತೀನಿ, ಜಲ್ದಿ ಅಡಿಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀನಿ, ಆಯ್ತಾ?
0: ಸರಿ ರೀ.
2: ಏ ಹೇಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಹಾಕು ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಕೂತ್ಬಿಟ್ಟೆ. ಏನ್ ಸಮಾಚಾರ?
0: ಏನೂ ಇಲ್ಲ ರೀ, ಬೆಳಿಗ್ಗೆ ನಿಮ್ ತಂದೆದು ಒಂದ್ ಪತ್ರ ಬಂದಿದೆ.
2: ಹೌದಾ? ಈ ಫೋನ್ ಬಂದ್ರೂ ಕೂಡ ನಮ್ಮ ಅಪ್ಪ ಇನ್ನು ಪತ್ರ ಬರೆಯೋದ್ ನಿಲ್ಸಿಲ್ವಾ? ಸುಮಾರು ದಿನಗಳಿಂದ ನಮ್ಮಪ್ಪ ಫೋನೇ ಮಾಡಿಲ್ಲ. ಅಂತದ್ರಲ್ಲಿ ಅದೇನು ಆಶ್ಚರ್ಯ, ಪತ್ರ ಬರೆದು ಬಿಟ್ಟಿದಾರಲ್ಲ, ಏನಿದೆ ಅದ್ರಲ್ಲಿ ನೋಡ್ದ?
0: ಆಶ್ಚರ್ಯ ಅಂತೀರಾ, ತಗೊಳ್ಳಿ ಈ ಪತ್ರ ಓದಿ, ಅದೇನಿರೋ ವಿಷಯ ಇನ್ನೂ ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ.
2: ಏನ್ ಹೇಮಾ ಹೀಗೆ ಹೇಳ್ತಿದ್ಯಾ, ಆಶ್ಚರ್ಯ ಅಂತಿದ್ಯಾ, ವಿಷಯ ಅಂತಿದ್ಯಾ? ಇರ್ಲಿ, ಇದೇನೆ ಯಾವತ್ತಿಲ್ಲದ ನಮ್ಮಪ್ಪ ಈ ರೀತಿ ಪತ್ರ ಬರೆದಿದ್ದಾರೆ. ಹೋದ್ ಸಾರಿ ಊರಿಗೆ ಹೋಗಿದ್ದಾಗ ನಿನ್ನ ಮಾತು ಕೇಳ್ಕೊಂಡು ಹಣ ಕೇಳ್ಬಿಟ್ಟೆ, ಆ ವಿಚಾರ ಬೇಜಾರು ಮಾಡ್ಕೊಂಡಿದಾರೇನೋ ಅಂತ ಅನ್ಸುತ್ತೆ. ಈಗ ನೋಡು ಈ ತರ ಪರಿಣಾಮ ಬೀರ್ತಾ ಇದೆ.
0: ಹೇ ಸುಮ್ನೆ ರೀ, ನಾನ್ ಅಂತದೇನ್ ಕೇಳ್ಬಾರ್ದ್ ಕೇಳಿ ಅಂತ ನಿಮ್ಗೆ ಹೇಳ್ಕೊಟ್ಟೆ? ಅದು ಈಗಿನ ಕಾಲದಲ್ಲಿ ಮಕ್ಳು ಬೆಳೆದಂತೆಲ್ಲ ಎಷ್ಟು ಖರ್ಚಿರುತ್ತಲ್ವಾ, ನಮ್ಗುನು ಇದ್ದದ್ರಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಣ ಅಂತ ಹೇಳದ್ನಪ್ಪ, ಅದೇನ್ ಮಹತ್ವಪ್ಪು? ಅಷ್ಟಕ್ಕೂ ನಾವ್ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಮಾವನವ್ರ ಹತ್ರ ಸ್ವಲ್ಪ ಹಣ ಕೇಳಿ ಅಂದೆ. ಅಷ್ಟಕ್ಕೂ ಅವ್ರೇನ್ ಬೇರೆಯವ್ರೇನಲ್ವಲ್ಲ.
2: ಸದ್ಯಕ್ಕೆ ಚರ್ಚೆ ಏನ್ ಬೇಡ, ಬೆಳಗ್ಗೆ ಬೇಗ ಹೊರಡೋಣ. ಹೇಗಿದ್ರು ಮಕ್ಕಳಿಗೆ ನಾಳೆಯಿಂದ ರಜೆ ತಾನೇ.
0: ನೀವ್ ಹೇಳೋದು ಸರಿನೇ, ಅದೇನೋ ವಿಷಯ ಮುಖತಃ ಅಂತ ಬರ್ದಿದಾರಲ್ಲ, ಅದಕ್ಕೆ ಊರಿಗೆ ಹೋಗಿ ಮಾತಾಡ್ಕೊಂಡ್ ಬರೋಣ.
2: ಈಗ ನನಗೆ ಸಮಯ ಕೂಡ ಆಗ್ತಾ ಇದೆ, ಡ್ಯೂಟಿ ಹೋಗ್ಬೇಕು. ಊಟ ಹಾಕೊಡು, ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
0: ಹಾ ಸರಿ ಬನ್ನಿ.
3: ಹಳ್ಳಿಯ ಮನೆ ವರಾಂಡದಲ್ಲಿ ಸುರೇಶನ ತಂದೆ ಬೀರಪ್ಪ ಅದೇ ಊರಿನ ಸಾಹುಕಾರ ಮುನಿಯಪ್ಪನೊಡನೆ ಮಾತುಕತೆ ನಡೆಸಿದ್ದಾರೆ.
2: ನನ್ನ ಕಾರಿನ ಶಬ್ದ ಕೇಳಿದ್ರೆ ಸಾಕಿತ್ತು, ಬಾಗಿಲ ಹತ್ತಿರ ಬಂದು ನಿಲ್ತಿದ್ರು ಅಮ್ಮ. ಯಾಕೆ ಆಚೆಗೆ ಬರ್ಲಿಲ್ವಲ್ಲ, ಇವತ್ತೇನಾಯ್ತು?
0: ಹೌದು ರೀ, ನಮಗೂ ಯಾಕೋ ಹಾಗೆ ಅನ್ನಿಸ್ತಿದೆ.
2: ಹೇಮಾ, ನನ್ಗ್ಯಾಕೋ ಭಯ ಆಗ್ತಾ ಇದೆ. ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು, ನಾನು ಇಲ್ಲೇ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಏನಾಗಿದೆ ನೋಡೋಣ.
0: ಬೇಡ ರೀ, ನೀವು ಬನ್ನಿ, ಒಟ್ಟಿಗೆ ಒಳಗೆ ಹೋಗೋಣ. ಮನೇಲಿ ಶಬ್ದನೇ ಕೇಳಿಸ್ತಿಲ್ಲ, ನನಗೂ ಯಾಕೋ ಭಯ ಆಗ್ತಿದೆ ರೀ.
2: ಸರಿ ಇಲ್ಲ ನಿಲ್ಲು, ಕಾರ್ ಪಾರ್ಕ್ ಮಾಡಿ ಬರ್ತೀನಿ.
3: ಸುರೇಶ ತಳಮಳದಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಎದುರಿಗೆ ಸಾಹುಕಾರ ಬರುತ್ತಾನೆ.
2: ಓ ಸಾಹುಕಾರ, ಚೆನ್ನಾಗಿದ್ದೀರಾ? ಇದೇನಪ್ಪ, ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೋ ಸಾಹುಕಾರ ಮುನ್ಸ್ಕೊಂಡವ್ರಲ್ಲ, ಏನ್ ವಿಷಯ ಇರ್ಬೋದು?
4: ಓಹೋ ಹೋ ಹೋ, ಮಕ್ಕಳಾ,

0: ಇಸ್ಕೂಲ್ಗೆ ರಜಾ ಏನ್ರಪ್ಪ? ಒಳಗೋಗ್ರಿ, ಅಜ್ಜಿ ರೊಟ್ಟಿ ಹಾಕ್ತವಳೆ, ತಿನ್ನೋಗ್ರಿ.
1: ಅಪ್ಪ.
0: ಏನು?
1: ಏನಪ್ಪ, ಪತ್ರ ಕಂಡು ಕೂಡ್ಲೆ ಬನ್ನಿ ಅಂತ ಬರ್ದಿದ್ರಲ್ಲ, ಏನ್ ವಿಷಯ? ಅಂತ ಅರ್ಜೆಂಟ್ ಏನಿತ್ತು?
0: ಮೊದ್ಲು ತಿಂಡಿ ಕಾಫಿ ಆಗ್ಲಿ, ಆಮೇಲೆ ಕೂತು ಮಾತಾಡೋಣ. ಒಳಗೋಗಿ, ನಿಮ್ಮ ಅವ್ವ ಕಾಯ್ತಾವಳೆ.
2: ಚಂದಕಿದ್ಯಾ? ಓ ಬಾಮಗ, ಕೈ ಕಾಲು ತೊಳೆದ್ರ ಅನ್ನಿ. ವಾ, ಈಗ ನಿಮ್ಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡೀವ್ನಿ. ಅವ ನೋಡು, ಮಕ್ಳು ಆಗ್ಲೇ ತಟ್ಟೆಗೆ ಹಾಕಿಸ್ಕೊಂಡು ಅವ್ ಮುತ್ತಾಜಿ ತಾ ಹೋದ್ವು.
1: ತಿಂಡಿ ಮಾತು ಹಂಗಿರ್ಲಿ, ನಾವಂತೂ ಅಪ್ಪನ ಕಾರ್ದ ನೋಡಿ ಎದ್ಲೋ ಬಿದ್ವು ಅಂತ ಓಡ್ ಬಂದ್ವಿ. ಇಲ್ ನೋಡಿದ್ರೆ ಎಲ್ಲ ಆರಾಮಾಗದೆ. ಅಲ್ಲ ಗೋವಿಂದಿಗೆ ಏನಾದ್ರೂ ಹೆಣ್ಣು ನೋಡುವ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ಹಾಗೆ ಹೇಳಿದ್ರೆ ನಾವು ಬರಕಿಲ್ಲ ಅನ್ಬಿಟ್ಟು ಈ ತರ ಟೆಲಿಗ್ರಾಮ್ ಕಳ್ಸಿದ್ರ ಹೆಂಗೆ?
2: ಇಲ್ಲ ಕಣ್ಮಗ, ಗೋವಿಂದನ್ಗೇನು ಹೆಣ್ಣು ನೋಡೋ ಸುದ್ದಿ ಸದ್ಯಕ್ಕಿಲ್ಲ ಬಿಡು.
1: ಹಾಗಾದ್ರೆ ಆ ಪತ್ರದ ಕತೆ ಏನು?
2: ಏನ್ ಪತ್ರ ಮಗ?
1: ಅದೇ ಕಣಮ್ಮ, ಟೆಲಿಗ್ರಾಮ್ ಕಳ್ಸಿದ್ರಲ್ಲ, ಬೇಗ ಬನ್ನಿ ಮಾತಾಡಕದೆ ಅಂತ.
2: ಅಯ್ಯೋ ಅದೇನೋ ನಂಗ್ ಗೊತ್ತಿಲ್ಲ ಕಣಪ್ಪ, ನಿಮ್ ಅಪ್ಪನ್ನ ಕೇಳ್ಕೊ ಹೋಗು.
1: ಅದ್ಯಾಕಮ್ಮ, ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಟೆಲಿಗ್ರಾಮ್ ಕೊಟ್ಟು ಯಾಕೆ ಕರ್ಸ್ಬೇಕಿತ್ತು? ಹಾಸ್ಪಿಟಲ್ ಎಷ್ಟು ಕೆಲ್ಸಗಳಿತ್ತು ಗೊತ್ತಾ ನನ್ಗೆ? ಅದು ಎಮರ್ಜೆನ್ಸಿ ಬೇರೆ, ರಜಾ ಹಾಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರು ನೆಟ್ ಮಾತಾಡ್ತಾನೆ ಇಲ್ಲ. ಹೇ ಹೇಮ, ನಡೀ ವಾಪಸ್ ಊರ್ ಹೋಗಣ, ಬೇಕಾದಷ್ಟು ಕೆಲ್ಸಗಳವೆ.
3: ರೀ, ಯಾಕ್ರಿ ಹಂಗೋಗಾಡ್ತೀರಾ? ಸಮಾಧಾನವಿರ್ರಿ, ವರಂಡದಲ್ಲಿ ಮಾವನವ್ರು ಕೂತಿದ್ದಾರೆ, ಹೋಗಿ ನಿಧಾನ ಮಾತಾಡಿ, ರೇಗಾಡ್ಬೇಡಿ.
1: ಅಪ್ಪ
0: ಬಾರಪ್ಪ, ಬಾ, ಆಯ್ತ ಕಾಪಿ ತಿಂಡಿ? ಏಮವ್ವ ಹೆಂಗಿದ್ಯವ್ವ?
3: ಚೆನ್ನಾಗಿದ್ದೀನಿ ಮಾವ, ನೀವ್ ಹೆಂಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ? ಓ, ಮುತ್ತಜ್ಜಿತವ ಹೊಟ್ಟೋಗ್ಬಿಟ್ರ?
1: ಕಾಫಿ ತಿಂಡಿ ವಿಷಯ ಹಂಗಿರ್ಲಿ ಕಣಪ್ಪ, ನಿಮ್ ಪತ್ರದ ವಿಷಯಕ್ ಬನ್ನಿ. ಏಕಾಏಕಿ ನಮ್ಮನ್ ಬರ ಹೇಳಿದ್ಯಾಕೆ? ಬಂದಾಗಿದ್ದು ನೋಡ್ತಾ ಇದೀನಿ, ನಮ್ ಧ್ವನಿ ಕೇಳಿದ್ರೆ ಸಾಕು ಓಡ್ ಬರ್ತಿದ್ರು ಅಮ್ಮ, ಆದ್ರೆ ಇವತ್ತು ಹೊರಗೆ ಬರ್ಲಿಲ್ಲ. ಅದಿರ್ಲಿ, ಮಾತು ನೆಟ್ಗೂ ಆಡ್ತಿಲ್ಲ. ಏನಾದ್ರೂ ಹೇಳಿದ್ರೆ ನನಗೇನ್ ಕೇಳ್ತೀಯ, ನಿಮ್ಮ ಅಪ್ಪನ್ ಕೇಳು, ನಿಮ್ಮ ಅಪ್ಪನ್ ಕೇಳು ಅಂತಾರ. ನನಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ.
0: ನಿಂಗೆ ಹೆಂಗ ಅರ್ಥ ಆಗತ್ತಪ್ಪ? ನೀನೇನಿದ್ರು ಪಶುವೈದ್ಯ ಅಲ್ವಾ? ಮನುಷ್ಯನ್ ಸಂಪರ್ಕ ಆಗ್ಲಿ, ಅವರೊಡನೆ ಹೇಗ್ ನಡ್ಕೋಬೇಕು ಅನ್ನೋದಾಗ್ಲಿ, ಎಲ್ಲ ನಿಂಗೆ ಹೆಂಗಪ್ಪ ಗೊತ್ತೋ? ಎಲ್ಲ ರೀತಿ ನೀತಿನ ನೀನ್ ಮರ್ತೇ ಬಿಟ್ಟಿದ್ಯಾ. ಇನ್ನು ನನ್ ಮೊಮ್ಮಕ್ಕಳಂತೂ ಎಷ್ಟು ಒಳ್ಳೆಯರಾಗಿದ್ರು, ಹಿರಿಯರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು, ಈಗ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡೋದನ್ನ ಕಲ್ಪಿಟ್ಟವ್ರೆ.
1: ಅಪ್ಪ ಏನ್ ಹೇಳ್ತಿದ್ಯಾ? ಏನು?
0: ಸ್ವಲ್ಪ ತಡಿ ಮಗ, ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕ. ನಾವಿರ್ಲಿ, ನಮ್ರಿನ್ ಸಾವುಕಾರರು ಅದೇ ನೀನ್ ನೋಡಿದ್ಯಲ್ಲ, ಗೊತ್ತಿಲ್ವಾ?
1: ಇಷ್ಟ ದಿವಸ ಮಾತಾಡ್ತಿದ್ರು, ನನ್ ನೋಡಿದ್ ನೋಡ್ದಂಗ್ ಹೋಯ್ತಾರವ್ರು.
0: ಅವ್ರ ನಿಂತಾವ ಯಾವ್ದೋ ವಿಷಯ ಕೇಳೋಕೆ ಅಂತ ಹೋಗಿ ಈ ಫೋನ್ ನಲ್ಲಿ ಬಾಯಿ ಬಂದಂಗ್ ಬೈದ್ಯಂತೆ. ಛೇ ಛೇ ಛೇ, ನನಗೆ ನಿನ್ ವರ್ತನೆ ನಾಚಿಕೆ ತರ್ತಿದ್ಯಪ್ಪ. ಏನೋ ನನ್ ಮಗ ಓದೋನು, ಒಳ್ಳೆ ಕೆಲ್ಸದಲ್ಲಿರೋನು ಅಂದ್ಕೊಂಡಿದ್ದೆ, ನೀ ಹಿಂಗ ಮಾಡೋದು? ನಿಂಗ್ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಮಗ. ಅಲ್ಲ, ನೀನ್ ಕೇಳ್ದಾಗ ನಾವು ದುಡ್ಡು ಕೊಡ್ಲಿಲ್ಲ ಅಂತ ನೀ ಹಿಂಗೆಲ್ಲ ಅಗೌರವಾಗಿ ನಡ್ಕೊಳದ, ಈಗೆಲ್ಲ ಮಾತಾಡೋದ ನೀನು?
3: ಏನ್ ಮಗ ಸುರೇಶ, ಕುಡಿಯೋದ್ ಗಿಡಿಯೋದ್ ಏನಾರು ಕಲ್ತ್ ಬಿಟ್ಟಿದ್ಯೇನೋ? ಬಾಯಿಗ್ ಬಂದಂಗೆ ಒಂದಕ್ಕೊಂದ್ ಸಂಬಂಧ ಇಲ್ದಂಗೆ ಏನೇನೋ ಮಾತಾಡ್ತಿತ್ತಲ್ಲೋ.
1: ಅಮ್ಮ, ಅಪ್ಪ, ನೀವ್ ಯಾವ ವಿಷಯ ಮಾತಾಡ್ತಾ ಇದೀರಿ? ಏನ್ ಹೇಳ್ತಿದ್ದೀರಿ? ನನ್ ಒಂದು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳಿ, ನಾನು ಚಿಕ್ಕವನು, ಖಂಡಿತ ತಿದ್ಕೋತೀನಿ. ಅದಕ್ಕೆ ಯಾಕೆ ಈ ತರ ಅಳ್ತಾ ಇದೀರಿ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೀರಿ? ನನ್ ಗೊತ್ತಿದ್ದಂಗೆ ನಾನು ಏನ್ ತಪ್ಪು ಮಾಡ್ದಂಗೆ ಇಲ್ವಲ್ಲ ನಾನು, ಅದೇನ್ ಕರೆಕ್ಟ್ ಆಗಿ ಹೇಳ್ತೀರಾ?
4: ಅಣ್ಣ, ಮನೆಗೆ ಹಿರಿಯವನಾಗಿ ಎಲ್ರನ್ನೂ ತಿದ್ದಿ ನಡೆಸಬೇಕಾದವನು ನೀನೇ ಹೀಗ್ ಮಾಡ್ಬಿಟ್ರೆ ಹೆಂಗೆ? ಇನ್ನು ತಿದ್ಕೊಳ್ಳೋರ್ ಗತಿ ಏನು?
1: ಗೋವಿಂದ, ಎಲ್ರೂ ಏನೇನೋ ಮಾತಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ಕಣ. ನೀನಾದ್ರೂ ಹೇಳೋ, ಅದೇನಂತ ಅರ್ಥ ಆಗೋದ್ ಹೇಳೋ.
4: ತಗೊಳ್ಳಿ ಅದಕ್ಕೆ ದುಡ್ಡು. ಅಣ್ಣ ಹೋದ್ ಸಾರಿ ಊರಿಗ್ ಬಂದಾಗ ಹಣನೆಲ್ಲ ಜಮೀನಿನ ಕೆಲ್ಸಕ್ ಹಾಕಿದ್ವಿ, ಅದಕ್ಕೆ ಕೊಡಕ್ ಆಗ್ಲಿಲ್ಲ. ಆದ್ರೆ ಅದಕ್ಕೆ ಅಣ್ಣ ಹಾಗೆಲ್ಲ ಮಾತನಾಡಬಾರ್ದಾಗಿತ್ತು.
3: ಅಲ್ಲಪ್ಪ ಗೋವಿಂದ, ನಾವು ನಿಮ್ಗೆ ದುಡ್ಡು ಕೇಳಿದ್ದು ನಿಜ, ಹಾಗಂತ
5: ನಿಮ್ಮನ್ನ ಬಾಯಿಗೆ ಬಂದ ಹಾಗೆ ಯಾರಿಗೂ ಮಾತಾಡಿಲ್ಲಪ್ಪ. ಸತ್ಯ ಕಣು ಗೋವಿಂದ.
4: ಹೌದು ಅತ್ಗೆ, ನೀವೀಗ ನಯವಾಗಿ ಹೇಳ್ಬಿಟ್ರೆ ನಾವು ನಂಬ್ಕೋಬೇಕಾ? ಇತ್ತೀಚೆಗೆ ಫೋನ್ ಮಾಡಿದಾಗೆಲ್ಲ ಅಣ್ಣ ಅವಳೆ ಕುಡ್ದವ್ರ ತರ ಹುಚ್ಚ ಹುಚ್ಚಾಗಿ ಬಾಯಿಗೆ ಬಂದಂಗ ಮಾತನಾಡ್ತಾ ಇದ್ನಲ್ಲ, ಯಾಕೆ? ಅದಲ್ದೆ ಮಕ್ಕಳು ಸಹ ದೊಡ್ಡವ್ರ ಜೊತೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಮೊದ್ಲೆಲ್ಲ ನಿಮ್ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ವಲ್ಲ.
1: ಛೇ ಹೇಮಾ, ನಾವೆಂತ ಕೆಲಸ ಮಾಡ್ಬಿಟ್ವಿ ನೋಡು. ನಾವು ಮನೆ ಬದಲಾಯಿಸೋ ಬಿಜಿಯಲ್ಲಿ ಹಾಗೆ ನನ್ನ ಆಫೀಸ್ ಮೀಟಿಂಗು ಕಾನ್ಫರೆನ್ಸ್ ಅಂತ ಊರಿನ ಕಡೆ ಗಮನೇ ಕೊಡಕ್ಕಾಗಲಿಲ್ಲ ನನ್ಗೆ. ಏನಾಗಿದೆ ನೋಡೀಗ?
5: ಹೌದು ರೀ, ನಾವೇ ಇವರಿಗೆ ಫೋನ್ ಮಾಡಿದ್ರೆ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಳ್ತಿರ್ಲಿಲ್ಲ. ಅದು ನಿಮ್ ಬಗ್ಗೆ. ಛೆ, ನಮ್ ಹಳೆ ಮನೆ ಓನರ್ ಮೊಮ್ಮಕ್ಳ ತರ್ಲೆಯಿಂದ ಇಲ್ಲಿ ನಾವೊಂಥರ ತಲೆ ತಗ್ಸೋ ಹಾಗಾಯ್ತು.
1: ಹೋಗ್ಲಿ ಬಿಡು ಹೇಮಾ, ಫೋನ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅವ್ರ ಗಮನ ತರ್ಬೇಕಿತ್ತಲ್ವಾ.
5: ಅಲ್ಲ ರೀ, ಆಗ ಕಂಟಿನ್ಯೂಸ್ ಆಗಿ ಗವರ್ನಮೆಂಟ್ ಹಾಲಿಡೇಸ್ ಬಂದಿತ್ತಲ್ವಾ, ಹಾಗಾಗಿ 15-20 ದಿವಸ ಲೇಟ್ ಆಗತ್ತೆ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ ಅವರು ಹೇಳಿದ್ರಲ್ವಾ. ಈ ನಡುವೆ ಇವರಿಗೆ ಹಳೆ ನಂಬರ್ಗೆ ಕಾಲ್ ಮಾಡಬೇಡಿ ಅಂತ ನಾವು ಹೇಳೋದೇ ಮರ್ತ್ಬಿಟ್ವಿ ಅಲ್ವಾ.
0: ಹೋಗ್ಲಿ ಬಿಡಪ್ಪ, ಈಗ ಹೊಸ ನಂಬರ್ ಕೊಡ್ರಿ.
1: ಅಪ್ಪ, ತಪ್ಪು ನಮ್ಮಿಂದ ಆಗಿದೆ. ಏನಂದ್ರೆ ಫೋನ್ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಮಾಡ್ಲಿಲ್ಲ. ಹಳೆ ಮನೆ ಓನರ್ ಬಂದ್ಮೇಲೆ ಅವರು ಅವ್ರ ಮಕ್ಕಳು ಬರೀ ತಲಾಟೆ ಮಾಡ್ತಾ ಇದ್ರು. ಈ ತರ ನಿಮ್ ಫೋನ್ ಬಂದಾಗೆಲ್ಲಾನು ಕೂಡ ಹಿಂಗ್ ಮಾಡಿದಾರೆ. ಅವ್ರು ನಮ್ಗೆ ಅಂತಲ್ಲ, ಎಲ್ರಿಗೂ ಕೂಡ ಹಂಗೇನೆ. ಅದರಿಂದ ಮೋಸ್ಟ್ಲಿ ನಿಮ್ಗೆ ಸಮಸ್ಯೆ ಉಂಟಾಗಿದೆ. ಅದಕ್ಕೆ ನಾನು ವಿಷಾದಿಸ್ತೇನೆ ಅಪ್ಪ.
5: ರೀ, ಅದೇ ರೀ, ನೀವು ಫಸ್ಟ್ ಟೈಮ್ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಲ್ಲ, ಅವಾಗ್ಲೂ ಹಿಂಗೆ ಅಲ್ವಾ ನಿಮಗೆ ಆಗಿದ್ದು? ಆ ಊರಿನ ಹುಡುಗರು ಲ್ಯಾಂಡ್ ಲೈನ್ ಅಲ್ಲಿ.
1: ಅಪ್ಪ, ಈ ಲ್ಯಾಂಡ್ ಲೈನ್ ಇಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಮಿಂಗ್ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಈ ವಿಚಾರ ಎಲ್ಲ ಅವ್ರು ಹೇಳಿದ್ದೆ. ಅದೇನಾಯ್ತಂದ್ರೆ,
6: ಸಾ ಹಲೋ ಸಾ,
1: ಯಾರಪ್ಪ?
6: ಓ ಸಾ, ನೀವು ಧನಿನ್ ಡಾಕ್ಟರ್ ಅಲ್ವಾ?
1: ಹೌದಪ್ಪ, ನೀ ಯಾರು, ಯಾವೂರು?
6: ಇಲ್ಲೇ ನಾನು ಕಂಚಿನ ಕಟ್ಟೆ ಕಡೆ ಒಂದ್ ಸಾ.
1: ಹೌದಾ, ಸರಿ, ಏನಾಯ್ತು ಹೇಳು.
6: ಸಾ, ನಮ್ಮ ಹೊಸ ಮೇವನೇ ತಿಂತ ಇಲ್ಲ ಸಾ.
1: ಯಾವಾಗಿಂದ? ಯಾವ್ದು ಹಸು? HF ನಾಟಿನ?
6: HF ಸಾ.
1: ಸರಿ, ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡು.
6: ಇಲ್ಲ ಸಾ, ಹಸು ಸುಸ್ತಾಯ್ತದೆ. ರಾತ್ರಿ ಎಲ್ಲ ಹಿಂಡಿ ಬೂಸ ಹಾಕಿದ್ರು ತೇನು ತಿಂತಿಲ್ಲ, ಸುಮ್ಮನ್ ಬಿದ್ದದೆ.
1: ಅದಕ್ಕೆ ಇಂಜೆಕ್ಷನ್ ಗ್ಲೂಕೋಸ್ ಬಾಟ್ಲ್ ಹಾಕ್ಬೇಕಣಪ್ಪ. ಅಂದಾಗೆ ಯಾರ ಮನೆಯವ್ರು ನೀವು?
6: ಯಾರ ಮನೆಯವರು ಅಂದ್ರೆ ಊರ್ ಮುಂದ ಪಟೇಲ್ರ ಮನೆಯವ್ರು ಸಾ.
1: ಸರಿ, ಬರ್ತೀನಿ ಕಣಪ್ಪ, ಬಿಸಿನೀರ್ ಕಾಯಕ್ ಇಟ್ಟಿರಿ. ಆಯ್ತಾ? ಆಮೇಲೆ ಆ ಊರ್ ಹೋದೆ ಪಟೇಲ್ರ ಮನೆಗೆ ಹಸುಗೆ ಡ್ರಿಪ್ಸ್ ಹಾಕೋಣ ಅಂತ. ಆಗ ಏನಾಯ್ತು ಗೊತ್ತಪ್ಪ, ಆ ಮನೆಯವರು, ಸರ್ ನಾವು ಫೋನೇ ಮಾಡಿರೋ ಅಂತಾರೆ, ನಮ್ ಮನೆಗೆ ಯಾವ ಹೊಸನು ಕಾಯಿಲೆ ಬಂದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂದ್ರು. ಹೌದಾ? ಅಲ್ಲಿ ಫೋನ್ ಮಾಡಿದ್ದಾರೆ ಅಂತ ಗೊತ್ತೇ ಆಗಿಲ್ಲ, ಸುಮ್ಮನ್ ಬಂದಿದ್ದಾಯ್ತು. ಆಮೇಲೆ ಒಂದ್ ತಿಂಗಳಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಬೇಸಿಗೆ ರಜೆಗೆ ಬಂದ ಹುಡುಗರು ಲ್ಯಾಂಡ್ ಲೈನ್ ಇಂದ ತಮಾಷೆಗೆ ಎಲ್ರಿಗೂ ಕಾಲ್ ಮಾಡೋದು. ನನಗ್ ಫೋನ್ ಮಾಡಿದ್ರು, ನನ್ ಟೈಮು ವೇಸ್ಟು, ಅವ್ರ ಟೈಮು ವೇಸ್ಟು. ಅಲ್ಲ ಕಣ ಗೋವಿಂದ, ನೀನು ಇಷ್ಟು ಎಜುಕೇಟೆಡ್ ಆಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡ್ಬೇಕಲ್ವಾ, ಅಪ್ಪನಿಗೆ ನೀನೇ ಸಮಾಧಾನ ಮಾಡ್ಬೇಕಿತ್ತಲ್ವಾ.
4: ಅದು ಹೌದಣ್ಣ, ಆದ್ರೆ ನಾನ್ ಕಾಲ್ ಮಾಡಿ ಮಾತಾಡುವಾಗ್ಲೂ ಹಂಗೆ ರಫ್ ಆಗಿ ಮಾತಾಡ್ತಿದ್ರಲ್ಲ, ಏನದು, ಯಾರವ್ರು?
1: ಅಯ್ಯೋ ಅದೇ ಕಣೋ, ಹೇಳ್ತೀನಿ ಕೇಳು. ನಮ್ ಮನೆಯ ಓನರ್ ಮಗ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಮಾಡ್ತೀನಿ ಅಂತಂದ್ರು, ಅದಕ್ಕೆ ನನ್ನ ಜಲ್ದಿ ಖಾಲಿ ಮಾಡಿ ಅಂದ್ರು. ಸರಿ, ನನಗ್ ಬೇರೆ 10 ದಿನ ಡೆಲ್ಲಿ ಟ್ರೈನಿಂಗ್ ಇತ್ತಾ, ಹಾಗಾಗಿ ಅರ್ಜೆಂಟ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಈ ಶಿಫ್ಟ್ ಬರೋದಲ್ಲಿ ಈ ಫೋನ್ ಎಕ್ಸ್ಚೇಂಜ್ ಮಾಡೋದು ಮರ್ತ್ಬಿಟ್ಟ ನೋಡು.
4: ಮತ್ತೆ ಹೇಳೋದಲ್ವಾ ಅಣ್ಣ ನಮ್ಗೆ?
1: ಹೌದು ಕಣೋ, ಅದಕ್ಕೆ ಲ್ಯಾಂಡ್ ಲೈನ್ ಫೋನ್ ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿನಗೆ ಹೇಳ್ಬೇಕಿತ್ತು, ಎಲ್ಲರಿಗೂ ಫೋನ್ ನಂಬರ್ ಕೊಡ್ಬೇಕಿತ್ತು. ನೋಡು, ನಾನು ಬರೋದೇ 15 ದಿನ ಆಗೋಯ್ತಾ, ಅದರಿಂದ ಸಮಸ್ಯೆ ಆಯ್ತು, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತು ನೋಡು.
4: ಮತ್ತೆ ನಿನ್ಗೆ ಕಾಂಟ್ಯಾಕ್ಟ್ಗೆ?
1: ಸದ್ಯ ಆಗ ಡಿಪಾರ್ಟ್ಮೆಂಟ್ ಇಂದ ಒಂದ್ ಮೊಬೈಲ್ ಫೋನ್ ಕೊಟ್ಟಿದ್ರು, ಅದರಿಂದ ಹೆಂಗೂ ಮ್ಯಾನೇಜ್ ಮಾಡ್ತಾ ಇದ್ವಿ, ಮನೆಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ.
4: ಮತ್ತೆ ಆ ನಂಬರ್ ನೀನ್ ನನ್ ಕೊಡ್ಬೋದಾಗಿತ್ತು ತಾನೇ?
1: ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕೀಗ.
4: ಅದ್ ಸರಿ, ಆ ಲ್ಯಾಂಡ್ ಲೈನ್ ನಲ್ಲಿ ಯಾರು ಹಂಗೆಲ್ಲ ಮಾತಾಡಿದ್ದು?
1: ಅದೇ ಕಣೋ, ನಾವಿದ್ದ ಮನೆ ಮೇಲ್ಗಡೆನೆ ಓನರ್ ಇದ್ರಲ್ಲ, ಅವ್ರ ಮನೆ ಮೊಮ್ಮಕ್ಳು ಎಲ್ಲ ರಜೆಗ್ ಬಂದಿದ್ವಲ್ಲ, ಅವರು ಈ ಮಾಡ್ರ ಕಿತಾಪತಿ.
4: ಹಾಗಾದ್ರೆ ನಾವು ಕಾಲ್ ಮಾಡಿದಾಗ ಆ ಮಕ್ಕಳೇನಾ?
1: ಓ, ಆ ಚಿಕ್ಕ ಮಕ್ಕಳೇ. ದೊಡ್ಡವ್ರ ತರನು ಮಾತಾಡ್ತಾರೆ, ಚಿಕ್ಕವ್ರ ತರನು ಮಾತಾಡ್ತಾರೆ. ಬರೀ ತರಲೆ ಮಾಡೋದೇ ಕೆಲ್ಸ ಅವಕ್ಕೆ.
4: ಓಹೋ, ಇರ್ಬೇಕು ಇರ್ಬೇಕು, ಅವರೇ ಇರ್ಬೇಕು, ಆ ಮಕ್ಕಳೇ ಇರ್ಬೇಕು.
0: ಅಲ್ಲ ಕಣ ಗೋವಿಂದ, ನಿಮಗಾದ್ರೂ ಗೊತ್ತಾಗ್ಬೇಕಿತ್ತಲ್ವ, ನಾವು ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಾದ್ರೂ ಹಂಗ್ ಮಾತಾಡ್ತೀವ? ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀವಿ? ನೀನೇ ಹೇಳು, ಅಪ್ಪನಿಗೂ ಅಮ್ಮನಿಗೂ ಸಮಾಧಾನ ಕೂರಿಸ್ಕೊಂಡು ಹೇಳಿದ್ರೆ ಇಷ್ಟು ರಾದಂತ ಆಗ್ತಾನೆ ಇರ್ಲಿವಲ್ಲಪ್ಪ.
4: ಆಯ್ತು ಬಿಡಪ್ಪ, ನಾವು ನಿನ್ನನ್ನು ಭೇಟಿ ಮಾಡಿ ನಿಧಾನವಾಗಿ ಮಾತನಾಡಿದ್ರೆ ಎಲ್ಲಾ ಸರಿ ಹೋಗ್ತಾ ಇತ್ತು.
0: ಹೋಗ್ಲಿ ಬಿಡ್ರಪ್ಪ, ಈಗೆಲ್ಲ ಸರಿ ಹೋಯ್ತಲ್ಲ. ಈ ನೆಪದಲ್ಲಾದ್ರೂ ಎಲ್ರು ಸೇರ್ದಂಗಾಯ್ತು, ಒಟ್ಟಿಗೆ ಹಿಂಗೆ ಸೇರಿ ಬೋ ದಿನಗಳೇ ಆಗೋಗಿದ್ದು.
2: ಸರಿ ಬರ್ರಿ, ಎಲ್ಲ ಅಡ್ಗೆ ಮಾಡಿವ್ನಿ, ಊಟ ಮಾಡಿವ್ರಂತೆ, ಬಿಸಿ ಬಿಸಿ ಒಬ್ಬಿಟ್ಟು. ಅಲ್ಲ ಕಣೋ ಸುರೇಶ, ನೀನು ಬೋ ಓದ್ಕೊಂಡಿದ್ಯಾ? ನಿನ್ ಕೈನಾಗೆ ಫೋನ್ ಇದ್ರು ಏಟವಂತ ಆಯ್ತು ನೋಡು. ಹಿಂಗೇನೆ ನಿಮ್ ಚಿಕ್ಕಪ್ಪ ಆಗ ಈ ದೇಶದಲ್ಲಿ ಓದ್ತಾ ಇದ್ನಲ್ಲ, ಅದ್ ಯಾವ್ದೋ ಒಂದು ಪರದೇಸಿ ಭಾಷೆಲಿ ಒಂದು ಟೆಲಿಗ್ರಾಮ್ ಕಳಿಸಿದ್ದ. ನಂಗೆ ಓದಕ್ ಬರಲ್ವಾ, ಊರಲ್ಲಿ ಯಾರ್ ಓದ್ತಾರೆ ಅಂತ ಹುಡುಕಿ ಹುಡುಕಿ ಯಾರು ಸಿಗ್ಲಿಲ್ಲ. ಕಡೆ ಪಕ್ಕದ ಊರ್ಗ್ ಹೋದೆ, ಅಲ್ಲೊಬ್ಬ ಕಾಲೇಜ್ ಹೋಗ್ತಿದ್ ಹುಡ್ಗನ್ ಕರ್ಕ ಬಂದು ಓದಿಸ್ದೆ. ಅಲ್ಲಿ ತನಕ ನನ್ ತಲೆ ಹುಳ ಬಿಟ್ಟಂಗಾಗಿ ನನ್ ಮಗಿಗೆ ಏನಾಯ್ತೋ ನೋಡೋರ್ ಯಾರೋ ಅಂತ ಅತ್ತು ಕರ್ದು ಕಂಡು ಕಂಡದೆ ಅವ್ರಿಗೆ ಎಲ್ಲಾರ್ಕೆ ಹೊತ್ಬಿಟ್ಟೆ.
0: ಅಜ್ಜಿ, ಚಿಕ್ಕಪ್ಪ ಏನಂತ ಟೆಲಿಗ್ರಾಮ್ ಕಳಿಸಿದ್ರು?
7: ಅಯ್ಯೋ, ಇಂಗ್ಲಿಷ್ ನಲ್ಲಿ ಅವನು PhD ತಗೊಂಡಿದ್ದಾನೆ ಅಂತ ಒಂದ್ ಲೈನ್ ನಲ್ಲಿ ಟೆಲಿಗ್ರಾಮ್ ಕಳಿಸಿದ್ದ.
4: ಅಯ್ಯೋ ಅಜ್ಜಿ, ಅಷ್ಟಕ್ ನೀನು ಅಷ್ಟೊಂದು ಗೋಳಾಡಿ ಕಂಡು ಕಂಡು ದೇವರಿಗೆ ಹರಕೆ ಕೊಟ್ಕೊಂಡ್ಯಾ? ಆಮೇಲೆ ಹರಕೆ ಯಾವಾಗ ತೀರಿಸ್ದೆ ಅಜ್ಜಿ?
2: ಒಂದೊಳ್ಳೆ ಸುರೇಶ, ನಿಮ್ ಚಿಕ್ಕಪ್ಪ ವಿದೇಶದಿಂದ ಬಂದ್ಮೇಲೆ ಎಲ್ಲಾ ದೇವ್ರ ಹರಕೆ ತೀರ್ಸೋಕೆ ಒಂದ್ ವರ್ಷ ಹಿಡಿತ್ ನೋಡ್.
4: ಅಲ್ಲ ಕಣಜ್ಜಿ, ಅದೇ ಆ ಸಾವಿತ್ರಮ್ಮನ್ ಮಗ ಏನ್ ಅಂಗಡಿ ಇಟ್ಟಿದ್ದಾನೆ ಅಂತಿದ್ದೆ.
2: ಅವನು ಅದೇನೋ ಅಂತಾರಲ್ಲ ಮಗ, ಎಷ್ಟಡಿ ಏನದು?
4: ಅದು ಅಡಿ ಅಲ್ಲ ಕಣಜ್ಜಿ, ಎಷ್ಟಿಡಿ.
2: ಅಯ್ಯೋ ಅದ್ ಎಂತದೋ ಬಿಡು ಮಗ, ಅದೇನೋ ನಿನ್ ಕೈನಾಗಿದ್ದಲ್ಲ ಫೋನು ಕೊಡು, ರಿಂಗ್ ಆದದ ಇದು. ಈ ಅಜ್ಜಿ, ಏ ಗೌರ, ಮೂರು ಕಿತ್ತ ಬಡ್ಕಳ್ಳಿ ತಡಿಯಮ್ಮಿ ತಕ್ಕಳವಂತೆ, ಅದೇನ್ ಅವಸರ ಮಾಡ್ತೀಯ? ಇನ್ನೂ ಹಸಿ ಬಡ್ಕಳ್ಳಿ ಇರು ಅಂತ ಈ ಅಜ್ಜಿ ನಂಗೆ ಫೋನ್ ತಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ.
4: ಅದ್ಯಾಕಜ್ಜಿ ಹಂಗೆ?
2: ಅಲ್ಕಣಪ್ಪ, ಅದೇನೋ ಮೂರ್ ಕಿತ ಬಡ್ಕೊಂಡ್ರು ಫೋನ್ ನಂಗೆ ಒಳ್ಳೆ ಇಸಿಯ ಕೇಳ್ಬೋದೇನೋ ಅಂತ ಏನಂತ್ಯ?
4: ಚೆನ್ನಾಗಿದೆ ಕಣಜ್ಜಿ, ನಿನಗೆ ಯಾರು ಹೇಳಿದ್ರು?
2: ಈ ಅಜ್ಜಿ ಮಾತ್ ಕೇಳ್ಕೊಂಡು ನಾವು ಫೋನ್ ತಕ್ಕೊಳ್ಳೋದ್ರೊಳಗೆ ಫೋನ್ನೇ ಕಟ್ಟಾಗಿ ಹೋಗೋದು. ಯಾರ್ ಮಾಡ್ತಿದ್ರೋ ಏನೋ ಗೊತ್ತೇ ಆಗೋಲ್ದು ನಮ್ಗೆ.
4: ಏ ಸಾಕ್ ಸುಮ್ನಿರಮ್ಮ, ಬೆಂಗಳೂರ್ ಅತ್ತೆಗೆ ಫೋನ್ ಮಾಡಕ್ಕೆ ಟ್ರಂಕ್ ಕಾಲ್ ಬುಕ್ ಮಾಡ್ತಿದ್ದಲ್ಲ, ಏನೇ ಸುಶೀಲ ಚೆನ್ನಾಗಿದ್ದೇನೆ ಅಂತ ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ.
5: ಹೌದಾ, ಹಾಗೆಲ್ಲ ಟ್ರಂಕ್ ಅಲ್ಲಿ ಬುಕ್ ಮಾಡ್ಬೇಕಾಗಿತ್ತ? ಓಹೋ, ಅವರನ್ನೇ ಸುಶೀಲ ಅತ್ತೆ ಅನ್ಕೊಂಡ್ ಮಾತಾಡ್ತಿದ್ರ?
4: ಅತ್ಗೆ ಅಷ್ಟೇ ಅಲ್ಲ, ಈ ಅಜ್ಜಿ ಫೋನ್ ನಲ್ಲಿ ಮಾತನಾಡುವಾಗ ಸುಶೀಲಾ ಸುಶೀಲಾ ಅಂತ ಬೆಂಗಳೂರಿಗೆ ಕೇಳಿಸೋ ಹಂಗೆ ಕೂಗೋದು. ಅಜ್ಜಿ ಮೆತ್ತಗ್ ಮಾತಾಡು, ಅತ್ತೆ ಕೇಳಿಸುತ್ತೆ ಅಂದ್ರು. ಏ ಸುಮ್ಕಿರೋ ಮಗ, ಅವಳು ಅಷ್ಟು ದೂರದಲ್ಲಿ ಅದಾಳ, ಕೇಳೋದ್ ಬೇಡ್ವಾ ಅವಳಿಗೆ ಅಂತ ನನಗೆ ಜೋರ್ ಮಾಡೋದು ಈ ಅಜ್ಜಿ. ಅಜ್ಜಿ, ನಾವು ನಮ್ ಮನೆಗೆ ಫೋನ್ ಹಾಕಿಸ್ಕೊಂಡಾಗ ಊರ್ನಲ್ಲಿ ಇರೋರ್ಗೆಲ್ಲ ಏನ್ ಹೇಳ್ತಿದ್ದೆ ನೀನು? ಬಂದ್ರಲ್ಲ ನಮ್ ಮನೆಗೆ ಫೋನ್ ಮಾಡ್ರಿ ಅಂತ ಕರಿತಿದ್ದೆ ಅಲ್ವೇನಜ್ಜಿ? ಏನೇ ಆದ್ರು ಊರಿನವರು ಯಾರೇ ನಮ್ ಮನೆಗೆ ಕಾಲ್ ಮಾಡಕ್ ಬಂದ್ರು ಆಹಾಹ ನಿನ್ ಮುಖದ ಕಡೆ ಏನು ಸಖತ್ತಾಗಿರೋದಲ್ವೇನಜ್ಜಿ?
5: ಓಹೋ, ಹಾಗಾದ್ರೆ ಊರ್ನವ್ರಿಗೆಲ್ಲ ನಿಮ್ ಲ್ಯಾಂಡ್ಲೈನ್ ನಂಬರೇ ಕೊಟ್ಟಿದ್ರಾ?
4: ಹೂವತ್ಗೆ ಯಾರದೇ ಕಾಲ್ ಬಂದ್ರು ಹಲೋ ಯಾರು? ಓ ಅವ್ರ ಮನೆಯವ್ರ, ಒಂದ್ ನಿಮಿಷ ಇರಿ ಕರೆದು ಬರ್ತೀನಿ ಅಂತ ಹೇಳಿ ಅವ್ರ ಮನೆ ತನಕ ಓಡೋಗಿ ಕರೆದು ಬರೋಕೆ ನನ್ನೇ ಕಳ್ಸೋರೋ? ನನಗೂ ಅದೇ ಬೇಕಿತ್ತು. ಓದೋದು ಬಿಟ್ಟು ಸ್ಕೂಲಿಗೆ ಲೇಟ್ ಆದ್ರು ಮನೆ ಎಷ್ಟೇ ದೂರ ಇದ್ರು ಖುಷಿ ಖುಷಿಯಾಗಿ ಓಡ್ತಾ ಇದ್ದೆ.
2: ಹಿಂಗೆ ನಗ್ತಿರ್ತಿರೋ, ಊಟಕ್ಕೂ ಬರ್ತಿರೋ, ಹೋಳಿಗೆ ತಣ್ಣಗಲ್ವಾ? ಬನ್ರಿ ಬನ್ರಿ.
4: ಲ್ಯಾಂಡ್ ಲೈನ್ ಬಂದ ಹೊಸದ್ರಲ್ಲಿ ಇನ್ನೂ ಹೇಗೆಲ್ಲ ಇತ್ತು ಅಂತ ಹೇಳೋಣ ಅಂದ್ರೆ ರಾಮಾಯಣ ತರ ಫೋನಾಯಣ ಆಗತ್ತೆ. ಬನ್ನಿ ಎಲ್ಲಾರು ಒಬ್ಬಟ್ಟು ಊಟ ಮಾಡ್ಕೊಂಡು ಬರೋಣ.
5: ಈಗಿನಂತೆ ಮೊಬೈಲ್ ಫೋನ್ ಇಲ್ಲದಿದ್ದ ದಿನಗಳಲ್ಲಿ ಲ್ಯಾಂಡ್ಲೈನ್ ಫೋನಿನ ಮೂಲಕ ನಡೆದ ಸಂಭಾಷಣೆಯಿಂದ ಕುಟುಂಬಗಳ ನಡುವೆ ಉಂಟಾದ ಅಸಮಾಧಾನ ಮತ್ತು ಅದನ್ನು ಪರಸ್ಪರ ಬಗೆಹರಿಸಿಕೊಂಡ ಬಗೆ ಹೇಗೆ ಎಂಬುದೇ ಈ ನಾಟಕದ ಕಥಾವಸ್ತು.
8: ಇದುವರೆಗೂ ಫೋನಾಯಣ ನಾಟಕ ಕೇಳಿದಿರಿ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
9: ಆಕಾಶವಾಣಿ ಭದ್ರಾವತಿ ಶಿವಮೊಗ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ.
10: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
11: ದೇಶದ ಯುವ ಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುದ್ದಿ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುದ್ದಿ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 12:35 ಹೆಲ್ತ್ ಪ್ರೋಗ್ರಾಂ. ಇದರಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಆರಿ ದಾಕ್ಷಾಯಿಣಿ ರಾಮನಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಮಧ್ಯಾಹ್ನ 1:00 ಪ್ರಗತಿಪಥ ವಿಷಯ, ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ. ಇನ್ನು 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಇನ್ನು ಈ ಸಂಜೆಯ ಕಾರ್ಯಕ್ರಮದಲ್ಲಿ 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಈ ರಾತ್ರಿ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಡಾ ರುದ್ರೇಗೌಡ, ಬೇಸಾಯ ಶಾಸ್ತ್ರ ತಜ್ಞರು, ICAR ಕೃಷಿ ವಿಜ್ಞಾನ ಕೇಂದ್ರ ನವದೆ ಶಿವಮೊಗ್ಗ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಡಾ ಎಸ್ಎಂ ಸುಧಾಕರ್.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ವೈದ್ಯೆ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗೆ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರೆ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗ ಆರೋಗ್ಯ ಒಂದು ಭಾಗ್ಯ ಆಗ್ತದೆ. ಇಲ್ಲ ಅಂದ್ರೆ ರೋಗ ರುಜಿನಗಳ ಆಗರ ಆಗ್ತದೆ ಈ ನಮ್ಮ ದೇಹ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ. ಕೃಷಿಯನ್ನು ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ದಾಕ್ಷಾಯಣಿ ಅವರ, ತಾವು ವೃತ್ತಿಯಿಂದ ವೈದ್ಯೆ ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ, ಇದು ಹೇಳಿಕ್ಕೆ ನಮಗ್ ಬಹಳ ಸಂತೋಷ ಅನಿಸ್ತದ. ಅಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೀನಿ ಅನ್ನೋದು ಸುಳ್ಳು. ಉತ್ತಮ ಆಹಾರ, ಪೋಷಕಾಂಶ ಇರುವಂತ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗ್ ಬಹಳ ಸಂತೋಷ, ಅಭಿನಂದನೆ.
2: ಥ್ಯಾಂಕ್ ಯು.
1: ಈಗ ದಕ್ಷಿಣಿ ಅವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
2: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲರಿಗೂ ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತ, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದು ಕೂಡಲೂ ನಮ್ಗೆ ಏನಾದ್ರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದು ಎಲ್ಲಿಂದ ಬರ್ತೈತಿ, ನಮ್ ಭೂಮಿನಾಗಿಂದನ ಬರ್ತೈತಿ. ಭೂಮಿ ಒಳಗೆ ಮತ್ತು ಉಳುಮೆ ಮಾಡಕ್ ಎಲ್ಲಾ ಮೊದ್ಲೆಲ್ಲ ಇದ್ರೆ ಏನ ಯಾರು ಜಂಗ್ಲೀಸ್ ಇದ್ರು, ಅವ್ರಿಗೆ ತಿಂದದ ಅದನ್ ತಿಂದ್ರು ಇದನ್ ತಿಂದ್ರು, ನಮ್ಗೆ ಎಲ್ಲ ನಮ್ದು ಎವಲ್ಯೂಷನ್ ಹೆಂಗ್ ಹಾಕೊಂತ ಬಂತ ಅನ್ನೋದ ಬಗ್ಗೆ ಏನು ಎಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ ನಾವು ವೆರೈಟೀಸ್ ಕಾಳು, ಕಡಿ, ಹಣ್ಣು, ಹಂಪ್ಲ ಇವನ್ನೆಲ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆವ್ ಬೇಕ. ಬೆಳೆವ್ ಯಾರ, ಕೃಷಿಕ. ಈ ಊರ್ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್ ಹುವೆವರ್, ಇವ್ರ ಚಂದಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವು ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪ್ಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನೇ ಇರ್ತೀವ್ರಿ.
1: ಆದ್ರ ದಕ್ಷಿಣಿ ಅವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರೆ ನಮ್ಗೆ ವಯಸ್ಸು ಚಿಕ್ಕದಿದ್ದಾಗನೆ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದೆ. ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
2: ನೋಡ್ರಿ, ಕಾರಣ ಒಬ್ಬರ ಅಂತ ಅನ್ನಕ ಬರಂಗಿಲ್ಲ. ಈಗ ಈಗ ಬೆನ್ನೆಲುಬು ಅನ್ಸ್ಕೊಂಡಿದ್ದ ರೈತ ಕಾಲಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ಇದು ನನ್ನ ನನಸಿದ್ ಹೇಳತ್ತೇನೆ, ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿ, ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕು. ಫ್ಯಾಮಿಲಿ ಬಂತು, ಅವನದ್ ಫ್ರೆಂಡ್ಸ್ ಆತು, ಫ್ಯಾಮಿಲಿ ಆತು, ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ, ಏ ಅದ್ರಾಗ ಏನೈತಿ ರೈತಕಿನಾಗ ಬಿಟ್ಟು ಬಿಡ, ಅದನ್ನೇನ್ ಮಾಡ್ತೀವೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನ. ಅವಲ್ಲಿ ಅವ್ನ್ ಸಪೋರ್ಟ್ ಆಗಿ ನಿಂದಿರ್ಬೇಕು. ಅವ್ನ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂತ ತಯಾರಾಗಬೇಕು. ಅವ್ನ್ ಬೆಳ್ಯಾಕತ್ತಾನ ಅಂತಂದ್ರ ಅದನ್ನ ತಗೊಳ್ಳೋರಿರ್ಬೇಕು. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವ್ನ್ ಜೋಡಿ ಕೆಲಸ ಮಾಡೋರು, ಅವ್ನ್ ಕೋ ಲೇಬರ್ಸ್ ಆಗ್ಲಿ, ಅವ್ನ ನೇಬರ್ಸ್ ಆಗ್ಲಿ, ಅವ್ರು ಬೇಕು. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ. ಆಯ್ತಾ? ಇನ್ನು ಥರ್ಡ್ ಪರ್ಸನ್, ಥರ್ಡ್ ಈಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ಏನೋ ತಪ್ಪು ಮಾಡತ್ತಿಪ್ಪ, ಇದನ್ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳು ಹಾಕೋ, ಹಿಂಗ್ ಹೇಳೋ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಈಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ ಚಲೋ ಸಿಗಬೇಕು. ಯಾಕಂದ್ರ 365 ಡೇಸ್ ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮೇಲೆ ಇರಬೇಕ್ರಿ ಇವ್ರು. ರೈತರ ಯಾವಾಗ್ರು ಇವ್ರಿಗೆ ಸುಟಿನ ಇಲ್ರಿ. ಈಗ ನೀವು ಅಮಾಸ್ ಬಂದೈತಿ, ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹಿಂತಿರ್ಬೇಕ. ಇವ ತನ್ನ ಆಕಳ ತೊಳಿಬೇಕು ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬ್ ಅನ. ಸೊ ಏನ ಒಂದು ಆಮೇಲೆ ಇವ್ನು ಗವರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
1: ಇಲ್ಲ ಇಲ್ಲ
2: ಇಲ್ಲ ಇಲ್ಲ. ಇವ್ಗ ಯಾವಾಗ ಹಾಲಿಡೇ ಅಂತಂದ್ರ ಇವ್ಗ ಏನಾರ ರೋಗ ಬ್ಯಾನಿ ಬಂತ, ಇವಾಗ ರೋಗ ಬ್ಯಾನಿ ಅವ್ರಿಗೆ ಬರುದು ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ. ನಾನ್ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದಂದ್ರ ಓವರ್ ಎಕ್ಸರ್ಷನ್, ಆ ಬಾಡಿಗೆ 4-5 ದಿವಸ ದಿವಸ ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ ಐದನೇ ದಿವಸ ಮಲ್ಕೋತಾನ. ಸೊ ಹಿಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಹಿಂಗ್ ಮಾಡ್ಬೇಕತ್ತಿದ್ರ ಮತ್ ಇವನ್ಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
3: ಹೌದು,
2: ಇವ್ ಮಾಡಿದಾಗ ಇವ ಅವಾಗ ಇವ್ರ ಎಲ್ಲಾರು ಇದ್ರಂತಂದ್ರ ಅವ ಏನ್ ಮಾಡ್ತಾನ, ಚೊಲೋದನ್ನ ಬೆಳೆದ್ ಕೊಡ್ತಾನ ನಿಮಗ್. ಈಗ ಚೊಲೋದ್ ಬೆಳಿಬೇಕಂತಂದ್ರ ಈಗ ನೋಡ್ರಿ ಎಲ್ಲಾ ಸುತ್ತು ಕಡೆ ನಿಮ್ಗ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾವ್ ಒಬ್ಬಕ್ಕೆ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಬಂದ್ ನನ್ ಹೊಲದಾಗ ಕುಂಡಿರ್ತಾವ್. ಸೊ ನನ್ನ ಹೊಲದಾಗ ಕುಂತು ನನಗ್ ಡ್ಯಾಮೇಜ್ ಮಾಡಬಹುದು. ಒಂದ್ ಇಲ್ಲಪ್ಪ, ನನ್ನ ಹೊಲದಾಗಿನ ಗಿಡಗಳೆಲ್ಲ ಸದೃಢವಾಗಿದ್ದು ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳು ಬಂದ್ರು ನನ್ನ ಇದಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕು. ಸೊ ಆವಾಗ ಅವನು ಹೊಲದಲ್ಲಿ ಏನ್ ಹುಟ್ಟತಾವ್ ಅವೆಲ್ಲ ಸದೃಢ ಆಗಿ ಇರ್ತಾವ್. ಸೊ ಇದಕ್ಕೂ ಶ್ರಮ ಐತ್ರಿ ಮೇಡಮ್. ಟು ಬಿ ವೆರಿ ಫ್ರಾಂಕ್ ಐ ಟೆಲ್ ಯು, ಇಟ್ ಇಸ್ ನಾಟ್ ಈಸಿ ಜಾಬ್ ಆಲ್ಸೋ. ಈಗ ಇದಕ್ಕ ಪೆಸ್ಟಿಸೈಡ್ ತಂದಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರೆ ಒಂದ್ ಆಕಳ ಬೇಕಾ ಬೇಕ, ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ, ಇದರಿಂದ ನಾವು ಪೆಸ್ಟಿಸೈಡ್ ತಯಾರ್ ಮಾಡ್ಕೋತಾನ. ಆಮೇಲೆ ಈ ಕೂಡ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರ ಆಕಳ ಶಗಣಿ ಹಾಕೊಂಡಕಬೇಕ, ಅದಕ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕವ. ಎಲ್ಲ ನಮ್ಮಲ್ಲೇನು ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಂಪೋಸ್ಟ್ ಮಾಡ್ಕೊಂತಿದ್ರ ಕಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ್ದೋ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನ ಹೋಗಿ ನೀವು ನೋಡ್ಕೊಂತ ಇದ್ದಿ ಅಂತಂದ್ರೆ ನಿಮಗೆ ಗೊತ್ತಾಕೇತಿ. ಸೊ ಅವಾಗ ನೀವು ಅದನ್ನ ಕೊಟ್ಟಕೊಂತ ಹೋಗ್ಬೇಕು, ಅವಾಗ ಆ ಒಂದು ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ಮ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವಂದು ಸ್ಟೇಟಸ್ ಯಾವ ಲೆವೆಲ್ ಇರ್ಬೇಕು ಹೇಳ್ರಿ.
3: ಖಂಡಿತ. ಈಗ ದಕ್ಷಿಣ ಅವರು ಅಂದ್ರೆ ಇಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ, ಈಗ ರೈತ ಒಬ್ಬನೇ ಅಲ್ಲ, ಅವನಿಗೆ ಪೂರ್ತಿ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರಬೇಕು. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಪಾರ್ಟ್ ಆಫ್ ಅಗ್ರಿಕಲ್ಚರ್, ಕೃಷಿಗೆ ಅದು ಕೂಡ ಒಂದು ಪೂರಕ. ಈ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ, ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
2: ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಇಂದಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್. ಅದು ಸಿ ಬಾಡಿ ಎಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕೆ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವೆ. ಏನೋ ಒಂದ್ ಪಟ್ಟ ಅಂತೇಳಿ ಯಾವ್ದೋ ಒಂದ್ ನಮ್ಗೆ ಜೇನು ಹುಳ ಕಡದ್ರು ಅಥವಾ ಏನು ಕಡದ್ರು ನಮ್ಗೆ ಅನಾಫಿಲೆಕ್ಟಿಕ್ ಒಬ್ಬೊಬ್ರದ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದೇನು ನಾವು ಪೆಸ್ಟಿಸೈಡ್ ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವೆ ಇವು ಒಮ್ಮಿನೊಮ್ಮೆನೂ ಆಗಂಗಿಲ್ಲರಿ. ಇವು ಸಣ್ಣಗೆ ವಿಷ ಹಾಕೊಂತಾನು ಹೊಂಟೈತಿ. ಇದರಿಂದ ನಮಗೆ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದು ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನೋದು ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನೂ ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ಕೆ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನೆ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನೂ ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನಾಕೈತಲ್ಲ, ಸ್ಲೋ ಪಾಯ್ಸನ್ ರೀ ಇದು. ಸೊ ಅದಕ್ಕೆ ಆದಷ್ಟು ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಶಗಣಿ ಗೊಬ್ಬರ ಹಾಕೊಂಡು ತನ್ನ ಭೂಮಿನ ಫಲವತ್ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರ್ ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಏನು ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡ್ ಮಾಡಾವನ ಖರೆ ರೈತ ಖರೆ ಒಕ್ಕಲಿಗ. ಇದು ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲದವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವೇ ಶ್ರಮ ಪಟ್ಟು ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರೆ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದ ಬರೇ ಆರಾಮ ಬರೀ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತೆ ಅಂತ ಅಲ್ರಿ, ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
3: ಮೂಲನೇ ಕೃಷಿ,
2: ಮೂಲನೇ ಕೃಷಿ.
3: ಹೌದು. ಈಗ ದಕ್ಷಿಣ ಅವರು ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನ ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಒತ್ತಡ ಪೂರಿತ ಜೀವನ, ಹಿಂಗ ನೋಡಿದಾಗ ಹೆಚ್ಚು ಮಂದಿ ಈ ಕೃಷಿ ಕಡೆಗೆ ಒಲವ ತೋರಿಸ್ತಿಲ್ಲ. ಈ ಜನ ಕೃಷಿಗೆ ಒಲವು ತೋರಿಸದೇ ಇರೋದ್ರಿಂದ ಮತ್ತೆ ನಾವು ಯಾರಿಗೋ ಉಳುಮೆ ಮಾಡ್ಲಿಕ್ಕೆ ಕೊಡ್ತೀವಿ, ಅವರು ತಾಳ್ಮೆ ಇಲ್ಲ. ಇವತ್ತು ಮನುಷ್ಯನಿಗೆ ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ನನಗೆ ಅನಿಸ್ತದೆ.
2: ಹೌದು, ನಾನು ಅದನ್ನು ಅಂತೇನ್ರಿ, ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡ್ಯಾಗ ಕೊಟ್ಟೆ ಇಂಥವನ್ನ ಕೇಳತ್ತೇವೆ. ಯಾಕಂತಂದ್ರೆ ಮನ್ಯಾಗೂ ಯಾರು ಮಾಡವ್ರೂ ಇಲ್ಲ. ಈಗ ಎಲ್ಲಾರನು ಕಂಪನಿ ಹೋಗ್ತಾರೆ. ನೀ 10,000 ತಗೋ 12,000 ತಗೋ, ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನಂದ್ರ ಭಾರಿ ಕಂಪನಿಯಾಗನ ಊಟ ಕೇತ್ರಿ. ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿ, ಅಸ್ತಮಾ ಅಂದ್ರೆ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತಿತ್ತು. ಆಮೇಲೆ ಎಲ್ಲ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ದು ಉಂಟಾರ ಅವ್ರು, ಅವ್ರಿಗೆ ಅದ್ರದ್ ರಿಯಲೈಸೇಷನ್ ಅನ್ನೇ ಇಲ್ಲ. ಇವ್ರಿಗೆ ನಾ ಏನಂತ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನು ನೀವು ಹೈಲೈಟ್ ಮಾಡಿರಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗೈತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ. ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಮಾಡ್ ಬರಂಗಿಲ್ಲ? ಇತರ ಕಡೆ ಒಲವು ಬರ್ಬೇಕ ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾ ನನ್ನ ಹೊಲದಾಗ ಒಬ್ಬಕ್ಕೆ ಕುಂತೇನೆ ಅಂತಂದ್ರೆ ನನ್ಗೆ ಯಾರೂ ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಕತ್ತೇನೆ ಅಂತ. ಈಗ ನೀವು ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ, ನಾ ಈಗ ಯಾಕೆ ಮಾತಾಡಕತ್ತೇನೆ ಅಂದ್ರೆ ನನಗ್ ಅಲ್ಲಿ ಮಾಡಿ ಗೊತ್ತಾಗೈತಿ, ನೋಡಿ ಗೊತ್ತಾಗೈತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದ್ ಹೇಳ್ತೇನೆ, ಮನುಷ್ಯ ಆಗಿ ಉಳಿತಾನ್ ನೋಡ್ರಿ ಯಾವಾಗ ಅಂತಂದ್ರೆ ಭೂಮಿ ಒಳಗೆ ಯಾವಾಗ ಕಾಂಟ್ಯಾಕ್ಟ್ ನಾಗ ಬರ್ತಾನಲ್ಲ, ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್. ನಾ ಎದಕ್ಕೆ ಬಂದೇನಿ ಭೂಮಿ ಮೇಲೆ, ಅಂಡ್ ನಾ ಏನ್ ಮಾಡ್ಬೇಕು. ಆಮೇಲೆ ರೈತೈಕಿ ಒಂದು ಮನುಷ್ಯನ ಸೊಕ್ಕ ಅಡಗಿಸ್ತೈತಿ, ಸ್ವಕ್ಕ ಮುರಿದೈತ್ರಿ. ಯಾಕಂದ್ರೆ ನೀ ಭಾರಿ ಹೋಗಿ ಏನ ಇದ್ರ ಓನರ್ ಅಂತೇಳಿ ನೀವ್ ಹೋಗ್ತಿ, ಓನರ್ ಇದ್ಕೊಂಡು ಏನ್ ಮಾಡ್ತೀನಿ ನೀನ? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿನ್ ತಲಿ ಅಲ್ಲಿ ಭೂಮಿಗೆ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ, ಅವಾಗ ನಿನ್ಗ ಭೂಮಿ ತಾಯಿ ಒಲಿತಾಳ, ಅವಾಗ ನಿನ್ಗೆ ಅಕ್ಕಿ ಏನ್ ಕೊಡ್ಬೇಕು ಕೊಡ್ತಾ
3: ನೋಡ್ರಿ. ಅಂದ್ರೆ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರೆ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ದಕ್ಷಿಣ ಅವರ. ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರೆ ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಆದ್ರೆ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರ್ಯಾಕ್ಟರ್ಗಳು ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ ಇದರಿಂದ ನಮ್ಮ ಆರೋಗ್ಯನೂ ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗೆ ಮತ್ತಷ್ಟು ಬಿಡಿಸಿ ಏನು ಹೇಳುವ ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು ಹೈನು ಆಕಳ ಎಷ್ಟು ಸಹಕಾರಿಯಾಗಿರ್ತದ?
2: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ. ನಾನು ಸಣ್ಣಕ್ಕಿದ್ದಾಗ ಒಂದು ನನ್ಗೆ ಒಂದ್ ಪೋಯಂ ಇತ್ತು, ಇವನೇ ನೋಡು ಅನ್ನದಾತ ಹೊಲದ ದುಡಿತ ದುಡಿಯುವನು, ನಾಡು ಜನರು ಬದುಕಲೆಂದು ಬೆಳೆಯುವನು. ಸೊ ಇದು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಕಲ್ತಿದ್ದೀವ. ಈಗ ಅದು ಕರೆಕ್ಟ್ ಅವಾಗಿನ ಪಿಕ್ಚರ್ ಏನಿತ್ತು, ಈಗ ನಿಮ್ಗೆ ಆ ಪಿಕ್ಚರ್ ಕಾಣಂಗೇನೆ ಇಲ್ಲ, ವೆರಿ ರೇರ್ಲಿ. ಈಗ ಏನ್ ಒಂದ್ ಸ್ವಲ್ಪ ತಲೆ ಬೆಳಗಾದವ್ರು ಒಂದಿಷ್ಟು ಮಂದಿ ಏನ್ ರೈತರದಾರ ನೋಡ್ರಿ, ಇವರಷ್ಟೇ ಅದನ್ನ ಹಂಗ್ ನೋಡಕ್ ಸಿಗ್ತಾರೆ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅವ್ರು ಹೋದ್ರ ಅಂತಂದ್ರೆ ಮುಗ್ದ ಹೋತ್ ಯಾರು ಇಲ್ಲ ಇಲ್ಲ. ದೋತ್ರ ಉಟ್ಕೊಂಡವ್ರಂತೂ ಶುಭನೇ ಇಲ್ಲ ನಿಮ್ಗೀಗ, ಎಲ್ಲಾರು ಪ್ಯಾಂಟ್ ಹಾಕೊಂಡು ಬರ್ತಾರ. ಸೊ ಅಂತವ್ರನ್ನ ಅದಾರ. ಅದಕ್ಕೆ ಈಗ ಎಲ್ಲಾರು ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರ್ಯಾಕ್ಟರ್, ಒಂದೊಂದ್ ಮನಿಗೆ ಒಂದೊಂದ್ ಎರಡೆರಡು ಟ್ರ್ಯಾಕ್ಟರ್ಸ್ ಅದಾವ್ರಿ. ಈಗ ಟ್ರ್ಯಾಕ್ಟರ್ ಬಹಳ ಆಗಿ ಟ್ರ್ಯಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟು ಹಂಗಾಗೈತಿ. ಟ್ರ್ಯಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಎಷ್ಟು ಗಟ್ಟಿ ಆಗೈತಲ್ರಿ ಮೇಡಮ್. ಇನ್ ಮಳಿ ಬಂದ್ರು ನೀವು ಯಾವಾಗೋ ಬರ್ತೈತಿ ಮಳಿ ಅಂತೀರಿ, ಯಾವಾಗೋ ಬರಕ್ ಮಳಿ ಆಗ್ತದ್ರೆ ನಾವ ಕಾರ್ಮಿಕ
3: ಪರಿಸರ
2: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಕತ್ತೀವಿ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದ್ ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಕತ್ತೀವಿ ನಾವು. ಎಲ್ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಕತ್ತೀವಿ. ಮತ್ ಮಳಿ ಪಾಪ ಅದ್ ಏನ್ ಮಾಡ್ಬೇಕ, ಅದಕ್ ಎಲ್ಲಿ ಸೂಕ್ತವಾದ ಜಾಗ ಸಿಗ್ತದ ಅಲ್ಲಷ್ಟೇ ಹಾಕಿತ್ತದ ಈಗ. ಆಮೇಲೆ ಈಗ ಭೂಮಿ ಗಟ್ಟಿ ಆಗೈತಿ. ಟ್ರ್ಯಾಕ್ಟರ್ ಎಷ್ಟು ಇಂಚ್ ಇಂಚ್ ಒಳಗ ಇಷ್ಟು ಗಟ್ಟಿ ಆತಂದ್ರ ಮಳಿ ನೀರ್ ಬಿದ್ರು ಅದ್ ಒಳಗ್ ಹೋಗ್ಬೇಕು ಹೆಂಗ. ಅದ್ ಹಿಂಗ್ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರಿ ಹುಳಗಳು ಇದ್ರ ಏನಾರ ಸಡ್ಲಕ್ಕೆ ತನ್ರಿ. ಎರಿ ಹುಳದ್ ನಿಮಗ್ ಕೆಲ್ಸ ಗೊತ್ತೈತನ, ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಂದ್ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ ಅದ, ಮತ್ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟ್ ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ, ಭೂಮಿ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರಿ ಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ ಆಹಾರ ಇಲ್ಲ. ಅದಕ್ ಆಹಾರ ಏನ್, ಸಗಣಿ ಬೇಕಲ್ಲಿ. ಭೂಮಿ ಮೇಲೆ ಟ್ರ್ಯಾಕ್ಟರ್ ಮತ್ತು ಹೊಲಸ್ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನನಗೆ ಇಟ್ರಿ ಅಂತಂದ್ರೆ ಅದಕ್ಕೆ ಸಗಣಿಗೆ ಹೋಗ್ಬಿಟ್ರೆ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದ, ಇಲ್ಲ ಅಂತಂದ್ರೆ ಸತ್ತು ಹೋಗ್ತತಿ. ಸೊ ಇದಕ್ ಬೇಕಂದ್ರ ಮೇನಂದ ಆಕಳ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೀನಿ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನ್ಗೆ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರ ಆಕಿ ಏನ್ ಬೆಳೆದ್ ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಶಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಈಕೆ ಫಲವತ್ತಾಗ್ತಾಳ, ಈಕೆ ಬೆಳಿತಾಳ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟು ಗೋಗಳಿಗಿಲ್ಲ ಇಲ್ಲ
3: ಇಲ್ಲ.
2: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಿಲ್ಲ ಅಂತಂದ್ರ ಆಕಿ ಫಲವತ್ ಹೆಂಗಾಗ್ಬೇಕ? ಆಗಂಗಿನ ಇಲ್ಲ,
3: ಆಗಂಗಿಲ್ಲ. ಅಂದ್ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಯ ಬೆಳಿಬೇಕು, ಹಣ್ಣು ಬೆಳಿಬೇಕು, ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವು ಇವತ್ತು ಕೀಟನಾಶಕಗಳ ಮೊರೆ.
2: ಕೀಟನಾಶಕ ನಿಮ್ದು ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು, ಇದನ್ನ ಹಾಕು, ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡು ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟು ಫಾಸ್ಟ್ ಬೆಳೆದು ತಿಂತಿಲ್ಲ ಅಷ್ಟು ಫಾಸ್ಟ್ ನಮ್ ಜೀವನವನ್ನು ಹೋಗ್ತದೆ. ಒಂದ್ಸತ ನಾ ಕೇಳಿದ್ದೆ ಏನಂತಂದ್ರ, ಯಾವ ಕಾಳುಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಕ್ ಲೇಟ್ ತಗೋತೈತೆ ಅಂತ. ಯಾಕಂದ್ರೆ ಬೆಳೆಯಕೂ ಲೇಟ್ ತಗೋತೈತೆ. ಸೊ ಯಾವ ಬೆಳೆಯಕ್ ಲೇಟ್ ತಗೋತಾವು, ಯಾವ ಕುದಿಯಕ್ ಲೇಟ್ ತಗೋತಾವು, ಅಷ್ಟು ನಾವು ಅವನ್ ಸೇವನೆ ಮಾಡ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತದೆ. ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
3: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಯ ರುಚಿಗೂ ಇವತ್ತು ನಾವು ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಯ ರುಚಿಗೂ ಅಜಗಜ ಅಂತರ
2: ಬರಕೈತಿ. ಹೌದೌದೌದು. ಅಂಡ್ ಇನ್ನೊಂದು, ನಾವೀಗ ಏನ್ ಗೋ ಆಧಾರಿತ ಕೃಷಿಯಿಂದ ಏನ್ ಬೆಳೆದಿರ್ತೇವೆ ಲೈಕ್ ಟೊಮ್ಯಾಟೊ ಅನ್ನು, ಪಾಲಕ್ ಅನ್ನು, ಪಾಲಕ್ ತಂದು ಇಟ್ರೆ ನೀವು ಮಾರ್ಕೆಟ್ ನಾಗ ಹೊಡೆದಿದ್ದು ತಂದಿಡ್ರಿ, ನಾವು ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ, ನಮ್ದ ಬಾರ್ತೈತಿ. ಸೊ ಇದೇ ಫರಕ್. ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ ನಮ್ದು ಮೊದಲು ಇದ್ದಿದ್ದನ ನಾವೇನ್ ಮಾಡೇವಿ ಅಂತಂದ್ರ ನಾವೆಲ್ಲ ಮರೆತು ಬಿಟ್ಟೇವ್ರಿ. ಎಷ್ಟು ಸಿಂಪಲ್ ಐತಿ, ಎಷ್ಟು ಸೂಕ್ಷ್ಮ ಐತಿ, ಇದನ್ನೆಲ್ಲ ಮರೆತು ಬಿಟ್ಟೇವ್ ನಾವೆಲ್ಲ. ನಾನು ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ ನಾಗ ಹೊಂಟ್ಬಿಟ್ಟೇವ್. ಅಂಡ್ ನಾವೆಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವು ಮುಂದಿನ ಜೀವಮಾನಾಗ ನಾವು ಇರೋದು ಬಹಳ ಕಷ್ಟ ಆಗ್ತೈತಿ. ಎಲ್ಲಾರು ರೋಗಿಷ್ಟ ಆಗ್ತೀರಿ.
3: ಹೌದು, ಈಗ ನಮ್ಮ ಜೀವಿತ ಕಾಲಕ್ಕಿಂತ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರೆ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
2: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ. ಒಂದೆ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ. ಒಂದೆ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದು ಹಿಂಗ ಅನಾರೋಗ್ಯ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
3: ನಿಜ, ಇದು ಒಂದು
2: ಅಲಾರ್ಮಿಂಗ್ ಅನ್ನ ಇದು. ಈಗ ನೀವು ಚರ್ತುಕೊಳ್ಳಲಿಲ್ಲ ಅಂತಂದ್ರ ಮುಂದ ಆಗಾಕ ಸಾಧ್ಯನ ಇಲ್ಲ. ಒಮ್ಮೆ ಬೆನ್ ಎಲಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರೆ ನಾವ್ ಹೆಂಗ್ ಈಗ ಬೆನ್ ಎಲಬ್ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರುದಿರಿ? ಬರೇ ಓದಾಕಷ್ಟ ರೈತ ಬೆನ್ ಎಲಬಾ, ರೈತ ಬೆನ್ ಎಲಬಾ ಅನ್ಕೊಂತ ಕುಂಡ್ರದ ಅಷ್ಟ ಆಕೇತಿ.
3: ಅಲ್ಲ, ಈಗ ರೈತನ ಚಿತ್ರನು ನಾವು ಹೇಳಿದಾಗ ನೋಡುವಂತ ದಿನಗಳು ಬರ್ಲಿಲ್ಲ.
2: ಅಷ್ಟ ಅಷ್ಟ.
3: ಈಗ ದಕ್ಷಿಣ ಇವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನು ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ?
2: ಮೇಡಮ್, ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವು ಒನ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ನೈಸ್ಲಿ. ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ. ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನೂ ಬೇಕ, ಆಮೇಲೆ ಇವರು ತಮ್ಮ ಓಟಿ ಒಳಗೆ ತಮ್ಮ ಕೆಲಸ ಮಾಡ್ತಿರ್ತಾರ. ಬಟ್ ನೀವೆಲ್ಲ ತಿನ್ನೋದೇನ ಆಹಾರನಲ್ಲ. ನೀವು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟ, ನಾ ನಿಂದ ಕಡೆ ತಗೋತೇನೆ, ನೀ ನನ್ಗೆ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ ನಿಮ್ಗೆ ಬೆಳೆದು ಕೊಡ್ತಾನ. ಯಾಕಂದ್ರ ಆ ಬೆಳೆದಿದ್ದಕ್ ನೀವ್ ಅವಂಗ ಒಂದು ಏನು ಮೌಲ್ಯ ಅದಕ್ಕೆ ಕೊಡಬೇಕ. ಅವಂಗ ಯಾಕಂತಂದ್ರೆ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನ ಅಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕ. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರ ನಿಮಗ್ ಅವ್ ಚಲೋದ್ ಬೆಳೆದು ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದು ಕೊಡ್ಬೇಕು ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರೆ ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್. ಈಗ ಬೋರ್ ಹೊಡಕತ್ತಾರ, ಬೋರ್ ಹೊಡಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರೂ ಮೊರೆ ಹೋಗಕತ್ತಾರ, ಕಬ್ಬು ಬೆಳತಾರ. ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದೆ ಎಣ್ಣೆ ಬರ್ತೈತಿ. ನಾ ಮುಂದಿನ ಫ್ಯೂಚರ್ ನೋಡಕತ್ತೇನಿ. ಎಲ್ಲಿ ನಿಮ್ಗೆ ಹಸಿರು ನೋಡಕ್ ಸಿಗಂಗಿಲ್ಲ, ತಾಪ್ ಸಿಗ್ತತಿ ತಾಪ್. 2 ದಿವಸ ಅಲ್ಲಿ 1 ದಿವಸ ನಾನು ಹೊಲದಾಗ ಹೋಗಿ ಬಂದ್ರೆ ಮಕ ಎಲ್ಲ ಕರ್ರಗಾಗಿರ್ತೈತಿ ಅಂತ ತಾಪ್ ಬಿಸಿಲು. ಸ್ಕಿನ್ ಡಿಸೀಸ್ ಬರ್ತಾವ, ಎಲ್ಲದಕ್ಕೂ ಒಂದಕ್ಕೊಂದು ಇಷ್ಟು ರಿಲೇಟೆಡ್ ಅದಾವ ಅಂತಂದ್ರ ಅದಕ್ಕ ಈಗರ ರೈತಗ ಏನ್ ಮಾಡಾಕತ್ತಾನು. ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ, ಯು ಹೈಯರ್ ದನ್. ನಾನು ಹಿಂದ ಕಡೆ ತಗೋತೇನಪ್ಪ, ನಾ ಇಷ್ಟು ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋ ಬೆಳೆದು ಕೊಡು ಅಂದಾಗ ಅವ್ನ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತೈತಿ. ಹಾ, ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರ ನನ್ನ ಕಡೆ ಬಂದ್ರ ಮತ್ತೆ ತಗೋತಾರ ಗ್ಯಾರಂಟಿ ಕೊಟ್ಟಾರ. ಅವಂಗೂ ಒಂದು ಆತ್ಮವಿಶ್ವಾಸ ಬರ್ತೈತಿ. ಇರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದೇ ಇರ್ತೈತೆ. ನೀವು ಒಂದ್ ಬಿಟ್ಟು ಎರಡ್ ಸಲ ಒಂದ್ ಕಡೆ ಹೋದ್ರೆ ಅವ್ನು ಮೂರನೇ ಸಲ ನಿಮ್ಗೆ ಮೋಸ್ ಮಾಡಂಗೇನ ಸಾಧ್ಯ ಇಲ್ಲ.
3: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ
2: ಒಳಗೆ
3: ಅತ್ಯಗತ್ಯ.
2: ಇದು ಒಂದು ಅಟ್ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್ ಅಂಡ್ ಆಕಳಗಳನ್ನು ಎಲ್ಲಾ. ನಾನು ಆಕಳಿಂದ ಅಂತೂ ಈಗ ಭೂಮಿನಲ್ಲಿ ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
3: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ ಇವತ್ತು. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇದರಲ್ಲಿ ಇರುವಂತಹ ತಳಿಗಳಿಂದ ನಮ್ಗೆ ಪಡಿಲಿಕ್ಕೆ ಸಾಧ್ಯ. ಇನ್ನೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
2: ಇಲ್ಲ, ಈಗ ಅದಕ್ಕೆ ಹೇಳತ್ತೇನಲ್ಲ, ಅವ್ರ ನೀವು ಫಾರ್ಮರ್ಸ್ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ ಎಲ್ಲಾರು ಏ ಮನೆಗೆ ನಾವು ಜವಾರಿ ರೀ, ಉಳಿದೆಲ್ಲ ಜರ್ಸಿ ಎಚ್ಎಫ್ರಿ, ಅದನ್ನ ಡೈರಿ ಹಾಕ್ಬಿಡ್ತೀವ್ರಿ, ನಾವೇನ್ ಉಣ್ಣಂಗಿಲ್ರಿ. ಈ ರೈತನ ಮಾತನೇ ಇದೆ ಅಂದ್ರ ತಾ ಚಲೋ ತಿಂದು ಡೈರಿ ಹಾಕಿದ್ ಯಾರ್ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗ್ ಹೋದ್ ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೆ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಗ್ತೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್ ಅಂಡ್ ನಾವ್ ಅಗ್ದಿ ಚಂದಾಗಿ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ನಾಗ ಹೋಗಿ ತಗೊಂಡ್ ತಿಂದ್ ಭಾರಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ? ಮೊನ್ನೆ ಮನೆ ಕೇಳಿದೆ ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತು. ಅವ್ ಅದನ್ನ ಈಗ ಹಿಂಡ್ಬೇಕದನ್ನ ಹಿಂಡ್ಬೇಕಂದ್ರೆ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲು ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್. ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್. ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ ಸ್ಟೇಬಲ್ ಆಗ್ಬೇಕಂತಂದ್ರ ನ್ಯೂ ಪೀಪಲ್ ಅವನ ಕಡೆ ಹೋಗಬೇಕ. ನೀವೆಲ್ಲ ಸಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗು ಬದ್ಲಿ ಹೊಲಕ್ ಹೋಗ್ರಿ, ಅವನ್ ಕೂಡ ಕೆಲಸ ಮಾಡ್ರಿ. ನಿಮ್ಗೆ ಅದ್ರದ್ದು ನಿಮ್ದು ವ್ಯಾಲ್ಯೂ ಗೊತ್ತಾಗ್ತೈತಿ, ಅಂಡ್ ಅದ್ರದ್ದು ಡಿಫಿಕಲ್ಟೀಸ್ ಏನ್ ಅನ್ನೋದು ಗೊತ್ತಾಕೈತಿ. ಅವಾಗ ನೀವು 10 ರೂಪಾಯಿಗೆ ಸಿಗೋಡ್ ಅಂತಂದ್ರ ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ. ಹೌದಪ್ಪ, ಇದಷ್ಟು ಶ್ರಮ ಆಯ್ತಂದ್ರ
3: ಆರೋಗ್ಯದತ್ತ ನಮ್ಮ ಲಕ್ಷ್ಯಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುವುದಿಲ್ಲ.
2: ಇಲ್ಲ ಇಲ್ಲ, ಯಾಕಂತಂದ್ರ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೀ ಪ್ರಾವರ್ಬ್ಸ್ ಅಲ್ರಿ, ಇವ ಇಟ್ ಇಸ್ ರಿಯಾಲಿಟಿ.
3: ಹೌದು,
2: ನೀವು ಇದಕ್ಕ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ನೀವು ಎದಕ್ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ?
3: ನಿಜ ನಿಜ. ಈಗ ಡಾಕ್ಟರ್ ದಕ್ಷಾಯಣಿ ಅವ್ರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮ್ಗೆ ಅನುಕೂಲ ಅಂತ. ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
2: ನಿಮ್ಗೆ ಕೃಷಿ ಆರೋಗ್ಯ ಬೇಕಂತಂದ್ರೆ ಕೃಷಿಕ ಚಲೋ ಇರ್ಬೇಕು, ಕೃಷಿಕ ಚಲೋ ಇರ್ಬೇಕಂದ್ರೆ ಅವನ್ ಕೂಡ ಒಂದು ಆಕಳ ಇರ್ಬೇಕು. ಏನಂತಂದ್ರೆ ನಿಮ್ಮ ನಿಮ್ಮ ಏರಿಯಾದ ಆಕಳಗಳು, ನಿಮ್ಮ ನಿಮ್ಮ ರೀಜನ್ದ ಆಕಳ ಏನ್ ಇರ್ತಾವಲ್ಲ ಅದೇ ತಳಿ ಮೇಲೆ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರೆ ಅವ್ರ ಪ್ರಾಂತದಾಗ ಅವ್ರವ್ರ ತಳಿಗಳದಾವ್. ಸೊ ಅವನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದು ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ನೀವು ಧಾರವಾಡ ಡಿಸ್ಟಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವಿ ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಕಿಲಾರನ್ನು, ನಮ್ದು ಹಳ್ಳಿಕಾರನ್ನು, ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ, ನಾವು ಇವ್ರ ಮೇಲೆ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಹಾಲು ಕೊಡ್ತಾವನ್ನು, ಅವ್ ಖುಷಿಯಿಂದ ಆರೋಗ್ಯವಾಗಿರ್ತಾವಂದ್ರ ನಮ್ ಭೂಮಿ ಖುಷಿಯಿಂದ ಇರ್ತೈತಿ. ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವ್ ನೋಡ್ರಿ. ಅಲ್ಟಿಮೇಟ್
3: ಅಂದ್ರೆ ಇದು ಒಂದು ವರ್ತುಳ. ಇದು ಏನಂದ್ರೆ ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
2: ನಮ್ಮ ಹಾಸ್ಪಿಟಲ್ ನಾಗ ನಮ್ಮ ಎಲ್ಲಾ ಡಾಕ್ಟರ್ಸ್ ಅನ್ನು ತಾವು ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅದ್ರ ಜೋಡಿ ಇದ್ರದ್ದು ಲೈಫ್ ಸ್ಟೈಲ್ ಆಗ್ಲಿ, ಆಮೇಲೆ ಫುಡ್ ಹ್ಯಾಬಿಟ್ಸ್ ಆಗ್ಲಿ, ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್, ಯಾಕಂದ್ರೆ ಎಲ್ಲಾರ್ಗು ಗುರ್ತೈತಿ. ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗಕತ್ತೈತಿ ಅನ್ನೋದು ಎಲ್ಲಾರ್ಗು ಗೊತ್ತೈತನ್ಬೇಕ. ನಾವು ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನು ಹೇಳ್ತೇವೆ. ಸೊ ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು.
3: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ
2: ಅನ್ನೋದು.
3: ಈ ಮಾಲು, ಸಿನಿಮಾ ಅಲ್ಲೆಲ್ಲ ಹೋಗು ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗ್ಲೂ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
2: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ ಗಳೆಲ್ಲ ಮಾಡಕತ್ತಾರ್ರಿ. ಅಲ್ಲೇ ಇವ್ನು ಮೇನ್ ಕೃಷಿ, ಆಮೇಲೆ ಮೊದ್ಲಿಂದ ನಮ್ ಕಂಬಾರ, ಕುಂಬಾರ, ಏನ್ ಮನಿ ಕಟ್ಟವ್ರಿ, ಇವನ್ನೆಲ್ಲ ಕಾರ್ಪೆಂಟರ್, ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲ ಸ್ಟಾರ್ಟ್ ಮಾಡಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈ ಗುರುಕುಲ ಪದ್ಧತಿನ ಕ್ಲಿಕ್ ಆಗು. ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟು ಮಂದಿ ಬಿಗ್ ಶಾಟ್ಸ್ ಇದ್ರ ಮೇಲೆ ಮಾಡ್ರಿ. ಸಿಬಿಎಸ್ಇ ಆಯ್ತು, ಐಸಿಐಸಿ ಸಿಲೆಬಸ್ ಆಯ್ತು, ಎಲ್ಲಾ ಅದು ಇವ್ನು ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದೆ ತಗೊಂಡ್ ಬಂದ್ರ ಬಹಳ ಚಲೋ. ಆಗ್ತೈತೆ ಅಂತ ಹೇಳಿ ಇದೆ. ಮಣ್ಣುಳಿಸ್ರಿ ಕೃಷಿ ಉಳಿಸ್ರಿ ಅಂತೇಳಿ ನಾ ಎಲ್ಲರಿಗೂ ಕರೆನ ಕೈ ಮುಗಿದು ಕೇಳ್ಕೊತೇನೆ.
3: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತ ಸಂದರ್ಶನ ಮುಗಿಸೋಣ. ದಕ್ಷಿಣಿಯವರು ಧನ್ಯವಾದ.
2: ಧನ್ಯವಾದ. ನಮಸ್ಕಾರ ಮೇಡಮ್.
0: ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ಇದುವರೆಗೂ ವೈದ್ಯೆಯಾದ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
6: ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯು ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯಾಗಿದೆ. ಇದನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಗಸ್ಟ್ 2008 ಆರಂಭಿಸಲಾಯಿತು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ 2 ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ರಚಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಕೃಷಿಯೇತರ ವಲಯದಲ್ಲಿ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಈ ಯೋಜನೆಗಾಗಿ 5 ಆರ್ಥಿಕ ವರ್ಷಗಳಿಗೆ ಅಂದರೆ 2021-22 ರಿಂದ 2025-26 ಒಟ್ಟು 13,554.42 ಕೋಟಿ ವೆಚ್ಚವನ್ನು ಅನುಮೋದಿಸಲಾಗಿದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಬಯಸುವವರಿಗೆ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಯೋಜನೆ ಮತ್ತು ಫಲಾನುಭವಿ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಈ ಸಬ್ಸಿಡಿಯನ್ನು ಮಾರ್ಜಿನ್ ಮನಿ ಎಂದು ಕರೆಯಲಾಗುತ್ತದೆ. ಇದು ಫಲಾನುಭವಿಗೆ ನೀಡಲಾಗುವ ಸಾಲದ ಮೊತ್ತದ ಒಂದು ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕ್ಗೆ ಪಾವತಿಸುತ್ತದೆ. ಎಸ್ಸಿ ಎಸ್ಟಿ ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಇತ್ಯಾದಿ ವಿಶೇಷ ವರ್ಗಗಳ ಫಲಾನುಭವಿಗಳಿಗೆ ಹೆಚ್ಚಿನ ಸಬ್ಸಿಡಿ ದೊರೆಯುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ 35%-35% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ನಗರ ಪ್ರದೇಶಗಳಿಗೆ 25% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿಯಲ್ಲಿ ಉತ್ಪಾದನಾ ವಲಯ 50 ಲಕ್ಷ ರೂಪಾಯಿವರೆಗೂ ಹಾಗೂ ಸೇವಾ ವಲಯ 20 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿವೆ. ಯೋಜನೆಯ ಅಡಿಯಲ್ಲಿ 10 ಲಕ್ಷದವರೆಗಿನ ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ. ಈ ಯೋಜನೆಯಡಿಯಲ್ಲಿ ಅರ್ಹ ಅರ್ಜಿದಾರರು ಸಬ್ಸಿಡಿಯೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ನಗರ ಪ್ರದೇಶದಲ್ಲಿನ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು 10%, ಸರ್ಕಾರದ ಸಹಾಯಧನ 15%, ಬ್ಯಾಂಕ್ ಸಾಲ 75%. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು 10%, ಸರ್ಕಾರದ ಸಹಾಯಧನ 25%, ಬ್ಯಾಂಕ್ ಸಾಲ 65%, ಮತ್ತು ನಗರ ಪ್ರದೇಶದ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು 5%, ಸರ್ಕಾರದ ಸಹಾಯಧನ

ಶೇಕಡಾ 80%, ಬ್ಯಾಂಕ್ ಸಾಲ ಶೇಕಡಾ 70%, ಗ್ರಾಮೀಣ ಪ್ರದೇಶದಲ್ಲಿನ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು ಶೇಕಡಾ 5%, ಸರ್ಕಾರದ ಸಹಾಯಧನ ಶೇಕಡಾ 35%, ಬ್ಯಾಂಕ್ ಸಾಲ ಶೇಕಡಾ 60%. ಈ ಯೋಜನೆಯು ಆಹಾರ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಅವುಗಳೆಂದರೆ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಜಾಮ್ ಜೆಲ್ಲಿ ಮತ್ತು ಉಪ್ಪಿನಕಾಯಿ ತಯಾರಿಕೆ, ಮಸಾಲೆ ಸ್ಪೈಸಸ್ ತಯಾರಿಕೆ ಘಟಕಗಳು, ಹೈನುಗಾರಿಕೆ ಮತ್ತು ಹಾಲು ಉತ್ಪನ್ನಗಳು ಹಾಗೂ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು. ಇದರ ಜೊತೆಗೆ ಇದು ಬಿದಿರಿನ ವಸ್ತುಗಳ ತಯಾರಿಕೆ, ಪೊರಕೆ ತಯಾರಿಕೆ, ಜೇನು ಸಾಕಾಣೆ ಮತ್ತು ಆಯುರ್ವೇದ ಔಷಧ ಉತ್ಪಾದನೆಯಂತಹ ಅರಣ್ಯ ಆಧಾರಿತ ಮತ್ತು ಕರಕುಶಲ ಉದ್ಯಮಗಳನ್ನು ಕೂಡ ಬೆಂಬಲಿಸುತ್ತದೆ. ಜವಳಿ ಮತ್ತು ಸಿದ್ಧ ಉಡುಪುಗಳು, ಗಾರ್ಮೆಂಟ್ಸ್, ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಹಾಗೂ ಕೈಯಿಂದ ಮಾಡಿದ ಕಾಗದ, ಸೆಣಬಿನ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಸಹ ಪ್ರಮುಖ ವಲಯಗಳಾಗಿವೆ. ಸೇವಾ ವಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ ಸೇವೆಗಳು, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್, ಕಂಪ್ಯೂಟರ್ ಮತ್ತು ಐಟಿ ಸೇವೆಗಳು ಮತ್ತು ಪ್ರಿಂಟಿಂಗ್ ವ್ಯವಹಾರಗಳಿಗೆ ಅವಕಾಶವಿದೆ. ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ವಿಭಾಗದಲ್ಲಿ ರಬ್ಬರ್ ಮೌಲ್ಡಿಂಗ್, ಅಂಟಿಕೊಳ್ಳುವ ಟೇಪ್ಗಳು ಮತ್ತು ಡಿಟರ್ಜೆಂಟ್ ಉತ್ಪಾದನೆಗೆ ಬೆಂಬಲ ನೀಡಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕಗಳು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟ್ಟಿಗೆಗಳಂತಹ ಸಂಬಂಧಿತ ಉತ್ಪನ್ನಗಳು ಸಹ ಪಿಎಂಇಜಿಪಿ ಯೋಜನೆಯಡಿ ಪ್ರಯೋಜನ ಪಡೆಯಲು ಅರ್ಹವಾಗಿವೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಸ್ವಸಹಾಯ ಗುಂಪು, ಎಸ್ಎಚ್ಜಿ, ಸಹಕಾರ ಸಂಘಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ 8ನೇ ತರಗತಿ ಪಾಸ್ ಆಗಿರಬೇಕು. ಹೊಸ ಘಟಕಗಳ ಸ್ಥಾಪನೆಗೆ ಮಾತ್ರ, ವಿಸ್ತರಣೆ ಅಥವಾ ಆಧುನೀಕರಣಕ್ಕಲ್ಲ. ಅರ್ಜಿ ಪ್ರತಿಕ್ರಿಯೆಯನ್ನು ಈಗ ಆನ್ಲೈನ್ನಲ್ಲಿ ಸರಳಗೊಳಿಸಲಾಗಿದ್ದು 30-45 ದಿನಗಳಲ್ಲಿ ಅನುಮೋದನೆ ಪ್ರಕ್ರಿಯೆಯು ನಡೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಅಧಿಕೃತ ಪಿಎಂಇಜಿಪಿ ಪೋರ್ಟಲ್ www.kvicionline.gov.in ಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ ಮತ್ತು ನೀವು ಬಯಸುವ ಬ್ಯಾಂಕ್ನಂತಹ ವೈಯಕ್ತಿಕ ವ್ಯವಹಾರ ಮತ್ತು ಯೋಜನೆಯ ಮಾಹಿತಿಯನ್ನು ಭರ್ತಿ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರ, ವಿವರವಾದ ಯೋಜನೆ ವರದಿ, ಡಿಪಿಆರ್ ಮತ್ತು ಭಾವಚಿತ್ರಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಭವಿಷ್ಯದಲ್ಲಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ ಪಿಎಂಇಜಿಪಿ ಐಡಿ ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ಕೆವಿಐಸಿ ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ ಕೆವಿಐಬಿ ಕಚೇರಿಗಳು ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ನೀವು ಆರಿಸಿದ ಬ್ಯಾಂಕ್ಗೆ ರವಾನಿಸುತ್ತವೆ. ಸಾಲವನ್ನು ಅನುಮೋದಿಸಿದ ನಂತರ ಬ್ಯಾಂಕ್ ಕೆವಿಐಸಿಯಿಂದ ಮಾರ್ಜಿನ್ ಮನಿ ಸಹಾಯಧನ ಅಂದರೆ ಶೇಕಡಾ 15%-35% ಪಡೆಯುತ್ತದೆ. ಯೋಜನೆಯ ಪರಿಶೀಲನೆಯ ನಂತರ ಈ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪಿಎಂಇಜಿಪಿ ಸಾಲವನ್ನು ಅನುಮೋದಿಸಿದ ನಂತರ ಫಲಾನುಭವಿಗಳು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಇಡಿಪಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನು ಬಿಡುಗಡೆ ಮಾಡಲು ಸಾಧ್ಯ. ಸಾಮಾನ್ಯವಾಗಿ 10 ದಿನಗಳ ತರಬೇತಿ ಇರುತ್ತದೆ. ಕೆವಿಐಸಿ, ಕೆವಿಐಬಿ, ಡಿಐಸಿಎಸ್ ಅಥವಾ ಇತರೆ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನು ನಡೆಸಲಾಗುತ್ತದೆ. ತರಬೇತಿಯಲ್ಲಿ ವ್ಯವಹಾರ ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ, ಉತ್ಪಾದನಾ ನಿರ್ವಹಣೆ ಮತ್ತು ನಿಯಂತ್ರಕ ಅನುಸರಣೆಯಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿರುತ್ತದೆ. 2ನೇ ಸಾಲ ಮತ್ತು ಉನ್ನತೀಕರಣ ಯೋಜನೆಯಡಿಯಲ್ಲಿ ಈಗಾಗಲೇ ಯಶಸ್ವಿ ವ್ಯವಹಾರಗಳನ್ನು ಆರಂಭಿಸಿರುವ ಉದ್ಯಮಿಗಳಿಗೆ ವಿಸ್ತರಣೆಗಾಗಿ 2ನೇ ಸಾಲ ಲಭ್ಯವಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಣವನ್ನು ಬಳಸಬಹುದು. ಉನ್ನತೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಅಂದರೆ 100 ಲಕ್ಷ ರೂಪಾಯಿ ವರೆಗೆ ಇರುತ್ತದೆ. ಪಿಎಂಇಜಿಪಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಈ ರೀತಿಯಾಗಿವೆ: ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ ಅಂದರೆ 8ನೇ ತರಗತಿ ಉತ್ತೀರ್ಣ, ಜಾತಿ ಅಥವಾ ಸಮುದಾಯ ಪ್ರಮಾಣ ಪತ್ರ, ಎಸ್ಸಿ ಎಸ್ಟಿ ಒಬಿಸಿ ಅಲ್ಪಸಂಖ್ಯಾತ ಮಹಿಳಾ ಅರ್ಜಿದಾರರಿಗೆ ದೈಹಿಕ ವಿಕಲಚೇತನರ ಪ್ರಮಾಣ ಪತ್ರ, ವೆಚ್ಚದ ವಿವರಣೆ ಮತ್ತು

ಆದಾಯದ ಪ್ರಕ್ಷೇಪಣೆಯನ್ನು ಒಳಗೊಂಡಿರುವ ವಿವರವಾದ ಯೋಜನಾ ವರದಿ ಡಿಪಿಆರ್, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಖರೀದಿಸಬೇಕಾದ ಯಂತ್ರೋಪಕರಣಗಳು ಅಥವಾ ಉಪಕರಣ

0: ಬೇಕಿರುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ರಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುನೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ದರಾಗಿರುವುದಾಗಿ ಇರಾನ್ ಅಧ್ಯಕ್ಷ

0: ಅಧ್ಯಕ್ಷ ಮಸೂದ್ ಪೆಜೇಶ್ ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸುವ ನಿಟ್ಟನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿ ವರ್ಷ ಜೂನ್ 30ರಂದು ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಭೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ದ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ. ಎಸ್ಐಆರ್ ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು 1 ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6ನೇ ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ, ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿ

0: ಐಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19ರಂದು ಆರಂಭವಾಗಲಿದ್ದು ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000ಕ್ಕೂ ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಈಗ ವೇಳೆ 1:40 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ಒಡನೆ ನಡವಾಗ ಮುರಿದಿತ್ತಿಲು ಹುಣ್ಣಿನಯಂತೆ ಹೆಣ್ಣೆ ನೀ ನಗುವಾಗ ಹೆಣ್ಣೆ ನೀ ನಗುವಾಗ ಅಯ್ಯ ಥೈ ಥೈ ಥೈ ಥೈ ಬಂಗಾರಿ ಥೈ ಥೈ ಥೈ ಎನ್ನುತ್ತ

ಹೇಳುವರಲ್ಲ ಮಗವು ಚೆನ್ನ ನಗುವು ಚೆನ್ನ ಮಗವು ಚೆನ್ನ ನಗುವು ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ

ಗಿರಿಕನೆ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ, ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರಿ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
1: ಮನೆಗೆ ಬಾಗಿಲು ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀವಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಮತದಾನ ಇಲ್ಲದೆ ಒಬ್ಬರು ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂತಂದ್ರೆ ಅವ್ರು ಉತ್ಪನ್ನ ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ, ಅದಕ್ಕೆ ನಮ್ಮ ಯಾರು ರಾಜ್ಯದವರಿದ್ದಾರೆ ನಮ್ಮ ರಾಜ್ಯದವರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
0: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿ ನಮೂನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲಾ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗದೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆಯೇ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ July 2 ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40. ಈಗಾಗಲೇ 2:40:36 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳು. ನೀಸಿ ಐರಸಂಗ್ ಅವರ ಕವನ ಹಾಡಿದ್ದಾರೆ ಪುಷ್ಪಾವಲ್ಲಿ.

ಈಗ ಚಿತ್ರಗೀತೆಗಳ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಂಬರೀಷ್ ನಟಿಸಿರುವ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. ಅಂತ ಚಿತ್ರಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮೆಟೀರಿಯಲ್ ಹೃದಯಗಳ ಚಿತ್ರಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಮನ್ ಮತ್ತು ಚಿತ್ರಾ.

ಈಗ ವೇಳೆ 4:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಡಾ ರಾಜ್ಕುಮಾರ್ ಮತ್ತು ಸುಲೋಚನಾ ಹಾಡಿರುವ ಕೇರಳದ ಸಿಂಹ ಚಿತ್ರದ ಗೀತೆ

0: ನಾನು
1: ಐ,
0: ನೀನು
2: ಯು,
0: ಕಾಡು
2: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ ಫ್ಲವರ್, ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲ್ಲವೇ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲ್ಲವೇ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೊರ್ರೋ.
0: ಶಲ್ಲಿ ಮೇಡಂಗಾಗಿ ಕೊಡಲು

0: es Mountain Ice Roaming.
1: ಬೆಟ್ಟದ ಹೂ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ದಿನವೂ ಹೂವ ಕೊಡುವೆ, ಕ್ಷಣ ಕ್ಷಣ ರೂಪಾಯಿ ಪಡೆವೆ, ದಿನವೂ ಹೂವ ಕೊಡುವೆ, ಕ್ಷಣ ಕ್ಷಣ ರೂಪಾಯಿ ಪಡೆವೆ, ಅಮ್ಮನ ಕೈಲಿ ಎಲ್ಲ ಕೊಟ್ಟು ಹತ್ತೆ ಪೈಸಾ ತೆಗೆದುಕೊಳ್ಳುವೆ.
1: ವೇಟ್ ಒನ್ ಮಿನಿಟ್, ಐ ಟೆಲ್ ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ 10 ರೂಪಿ ಟೇಕಿಂಗ್, ಕರೆಕ್ಟ್. ಡೈಲಿ ಫ್ಲವರ್ ಗಿವಿಂಗ್ 10 ರೂಪಿ ಟೇಕಿಂಗ್, ಆಲ್ ದಿ ಮನಿ ಮಾದರ್ ಕೀಪಿಂಗ್, ಟೆಂಪೈ ಓನ್ಲಿ ಐ ರಿಸೀವಿಂಗ್. ಸಂ

ಹಣವನ್ನು ಸೇರಿಸಿ ಇಡುವೆ, ದಿನವೂ ಎಣಿಸುತ್ತಲಿರುವೆ, ಹಣವನ್ನು ಸೇರಿಸಿ ಇಡುವೆ.

0: ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಹಾ, ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯಿನಿಂಗ್ ರಾಮ್.

0: ನಾನಿರೋದೇ ನಿನಗಾಗಿ ಚಿತ್ರಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.
1: ಜೋ ದಿನ

ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ ಅಲ್ವಾ? ಸರಿ, ಹಾಗಾದ್ರೆ ಸಂಜೆ ಕಾರ್ಯಕ್ರಮದಲ್ಲಿ ಇದೇ ರೀತಿ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗ್ತೀರ. ಮುಂದಿನ ಗೀತೆ ಸೌಂದರ್ಯ ಚಿತ್ರದ ಗೀತೆಯನ್ನ ಕೇಳೋಣ. ಕೇಳಿಬರುವಂತಹ ಸ್ವರಗಳು ಅನುರಾಧ ಭಟ್ ಹಾಗೂ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಗಳಲ್ಲಿ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್, ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:29:21. ಆತ್ಮೀಯ ಕೇಳುವರಿಗೆಲ್ಲ ಮಿಂಚು ಗಂಗಾಧರ್ ಮಾಡುವ ನಮಸ್ಕಾರಗಳು. ಕೇಳುವರೆ, ಈಗ 5:30 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಇಂದಿನಿಂದ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ

0: ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ ಆರ್ ಭಟ್.
1: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂತಹ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅನ್ಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಇದನ್ನ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
2: ನಮಸ್ತೆ ಮೇಡಮ್, ಎಲ್ಲಾ ಗೆಳೆಯರಿಗೂ ನಮಸ್ಕಾರ.
1: ಸರ್, ಈ SIR ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಮ್ ಸರ್ ಅಂದೆ. ಆದ್ರೆ ಈ SIR ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ SIR ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಲೇ ಇದೆ.
2: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಆದೇಶ ಮಾಡಬಹುದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ SIR ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತಗೊಂಡ್ರೆ 2002 ಲಾಸ್ಟ್ ಟೈಮ್ SIR ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 SIR ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026
1: ಮನೆಯಿಂದ ಮನೆಗೆ,
2: ಹೌದು, ಆವಾಗಿಂದ ಜುಲೈ 29 ವರೆಗೆ ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಎಂದು ಕರಿತೀವಿ, ಅವರುಗಳು ಹೋಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ಉಂಡು ರಿಜಿಸ್ಟ್ರೇಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ ಆಗಸ್ಟ್ 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
1: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
2: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನ. ಇದು ಪಾರ್ಶಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನಿರುತ್ತೆ ಅಂತ ಕೇಳಿದ್ರೆ 2026 ವೋಟರ್ ಲಿಸ್ಟ್ ಅಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವಿಟೇಷನ್ ಫಾರ್ಮ್ ಅಲ್ಲಿ. ಇದರಲ್ಲಿ ಒಂದು ವಿಶೇಷ ಅಂದ್ರೆ ಇದೊಂದು QR ಕೋಡ್ ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕಂತ ಕೇಳಿದ್ರೆ BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ ಆಪ್ ಅಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡ್ ಕೊಟ್ಟಿದ್ದಾರೆ. ಇದು ವೆರಿ ಯುನಿಕ್ ಫಾರ್ಮ್, ಅಂದ್ರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ ಪ್ರಿಂಟ್ ಆಗ್ಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರ ವಿನಂತಿ ಮಾಡೋದು ಏನಂತ ಕೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ 2 ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದ್ರೆ 2 ಕೊಡ್ತೀವಿ. ಆ 2 ಅಲ್ಲಿ ಮತದಾರರು ಮಾಹಿತಿಯನ್ನ ಫಿಲ್ ಮಾಡಬೇಕು. ಒಂದು ಫಾರ್ಮ್ ಅಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ ಬೀಳೋಗೆ ವಾಪಸ್ ಕೊಡಬಹುದು. ಇನ್ನೊಂದು ಫಾರ್ಮ್ ಅಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ ಬೀಳೋ ತರ ಕೊಟ್ರೆ, ಒಂದು ಫಾರ್ಮ್ ಬೀಳೋ ತಗೊಳ್ತಾರೆ, ಹಂಗಂದ್ರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರೋ ಫಾರ್ಮ್ ಅನ್ನ ಬೀಳೋ ತಗೊಳ್ತಾರೆ. ಇನ್ನೊಂದು ಫಾರ್ಮ್ ಅಲ್ಲಿ ಬೀಳೋ ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದ್ರೆ, 2026, 2016, 2016 ಜೂನ್ ವರೆಗೂ ಯಾರ್ಯಾರು ನಮ್ಮ ಮತದಾರ ಪಟ್ಟಿಲಿ ಹೆಸರು ಇತ್ತು ಅವ್ರ ಎಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ ವಿತರಣೆ ಮಾಡಬೇಕು. SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡಕ್ ಆಗಲ್ಲ ಅವ್ರಿಗೊಂದು ಹೆಸರು ಡ್ರಾಫ್ಟ್ ಫಾರ್ಮಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ವೋಟರ್ ಲಿಸ್ಟ್ ಅನ್ನ ಮಾಡುವ ಕ್ರಮ.
1: ಕರ್ನಾಟಕದಲ್ಲಿ 5.5 ಕೋಟಿಗೂ ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
2: SIR ಉದ್ದೇಶ ಏನಂದ್ರೆ, ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯ. ಹಂಗಂದ್ರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದ್ರೆ ಯಾರಂದ್ರೆ ಕೇಳಿದ್ರೆ, ಒಂದು ಈ ದೇಶದ ಪ್ರಜೆ ಆಗಿರ್ಬೇಕು, ಎರಡನೇದು 18 ತುಂಬಿ ಇರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವರಿಗೆ ಯಾವುದೇ ಒಂದು ಕೋರ್ಟ್ ಇಂದ ಅವರು ಆರ್ಡರ್ ತಗೊಂಡು ವಜಾ ಆಗಿರಬಾರ್ದು. ಸೊ ಈ 4

0: ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದ್ರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 ವಯಸ್ಸು ಪೂರ್ತಿ ಇದಾರೋ, ಕನ್ನಡಕ್ಕೆ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವ್ರ ಹೆಸರಾಗಬಹುದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡು ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಶನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಒಂದು ಏನಕ್ಕಿಲ್ಲದ್ರೆ ಈಗಾಗಲೇ ಅವರೆಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟ್ ಅಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಸೆಟ್ ಫಾರ್ಮ್ಸ್ ಅನ್ನ ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸ್ ಅನ್ನ ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್. ಹೌದು, ಹೆಚ್ಚು ಕಡಿಮೆ ಒಂದು 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಬಹುದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲಾ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಸೇರಿ ಸುಮಾರು ಈಗಾಗಲೇ 1,15,000 ಬೂತ್ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿರುವ ಮತ ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸ್ ಅನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟ್, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಇದು ತುಂಬಾ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ ಅನುಮಾನ ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
1: ಈ ಹಿಂದೆ 2002
0: ಕೊನೆಯ ಸೇರ್
1: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ. ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲು ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
0: ಹೌದು ಮೇಡಮ್, ಹೌದು.
1: ಮತ್ತೆ ಯಾರೊಬ್ಬರು ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನೂ ಇದರಲ್ಲಿ ಒಳಪಡಿಸಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
0: ಮೆಕ್ಯಾನಿಸಂ
1: ಮಾಡ್ಕೋಬೇಕಾಗತ್ತೆ, ಅದನ್ನ ಹೇಗೆ ಮಾಡ್ಕೊಂಡಿದ್ದೀರಾ?
0: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ SIR. ಕಳೆದ SIR ಆದಾಗ ಕನ್ನಡ ರಾಜ್ಯದ ಮತದಾರ ಸಂಖ್ಯೆ ಸುಮಾರು 3,40,000,000 ಇತ್ತು, ಈಗ ಇರುವ ಮತದಾರ ಸಂಖ್ಯೆ 5,56,000 ಇದೆ ಹೆಚ್ಚು ಕಡಿಮೆ. ಸೊ ಹಂಗಾದ್ರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಅಂಶಗಳು ಏನಂದ್ರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದೀವಿ. ಹಂಗಂದ್ರೆ ಯಾಕೆ ಅದು ಬೇಕಂತ ಕೇಳಿದ್ರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟ್ ಅಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದ್ರೆ ಬಾಕಿ ಟೈಮ್ ಅಲ್ಲಿ ಪುನಃ ಅವರೆಲ್ಲ ಈ ದೇಶದ ಪ್ರಜೆಯನ್ನು ಪರಿಗಣಿಸಬೇಕಾಗುತ್ತೆ. ಇಟ್ಸ್ ಪ್ರೊಬೇಟಿವ್ ಪ್ರೂಫ್ ಆರ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ, ಕನ್ನಡ ರಾಜ್ಯದಲ್ಲಿರುವ ಸುಮಾರು 5,54,00,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟು ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದೀವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ BLOಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನು ಹೇಳ್ತಾರೆ. 2002 ಇವರು ತರಬೇತಿ ಕೊಟ್ಟಿದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ BLO ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವರದ್ದು ಮಾತ್ರ ಸ್ವಲ್ಪ ಇನ್ನು ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದ್ರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ ಒಂದು ಕಾಲಮ್ ಬರ್ತದೆ, ಅದು ಫಿಲ್ ಮಾಡೋ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ ಅಲ್ಲಿ ಚೆಕ್ ಮಾಡಿಕೊಂಡು ಹಾಕೊಳ್ಳಿ. ಅಥವಾ ತಮ್ಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ BLO ಹತ್ರ ಕೇಳಿದ್ರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಲಿಕ್ಕೆ. ಸೊ ಈ ವಿಷಯವನ್ನ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಆ ಮತದಾರರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಅದರಲ್ಲಿ ಮೋರ್ ದನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ.

0: ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಬಿಬಿಎಂಪಿ ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 20 ಕೊನೆ ತನಕ, ಜುಲೈ 25-26 ತನಕ ಮುಂದುವರಿತಾನೆ.
1: ಇದ್ರ ಜೊತೆಗೆ ಅದನ್ನು
0: ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಫಿಲ್ ಮಾಡಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ದು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ, ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಬಿಎಲ್ಒ ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
1: ಈಗ ಫಾರ್ಮ್ ತಗೊಂಡು ಬಿಎಲ್ಒ ಪ್ರತಿ ಮನೆಗಳಿಗೆ ಹೋಗ್ತಾರೆ.
0: ಹೌದು.
1: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ, ಕೂಲಿಗೆ, ಇತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು?
0: ಈಗ ಬಿಎಲ್ಒಗಳಿಗೆ ತನ್ನ ವ್ಯಾಪ್ತಿ ಯಾವುದೆಂದು ಗೊತ್ತಿದೆ. ಮ್ಯಾಪಿಂಗ್ ಬಿಎಲ್ಒಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ ಬಿಎಲ್ಒಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದ್ರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ SAR ಪ್ರಕ್ರಿಯೆ, ಅದರಲ್ಲೂ ಎನ್ಯುಮರೇಷನ್ ಪ್ರಕ್ರಿಯೆ 30 June ನಿಂದ 29 July ತನಕ ನಡೀತಾ ಇರುವುದರಿಂದ ಈ ಸಂದರ್ಭದಲ್ಲಿ ಮತದಾರ ಅನುಕೂಲಕ್ಕೆ ತಕ್ಕಂಗೆ ಬಿಎಲ್ಒ ವಿಸಿಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ವಿ ನಾವು. ಸೊ ಬಿಎಲ್ಒ ಬರುವಾಗ ಮನೆಯಲ್ಲಿ ಮತದಾರ ಇದ್ರೆ ಅವರು ಫಾರ್ಮ್ ಅನ್ನ ಕೊಡ್ತಾರೆ, ಒಂದು ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವರ ಹತ್ರ. ಅಕಸ್ಮಾತ್ ಯಾರಾದ್ರೂ ಮತದಾರರು ಅಂದ್ರೆ ಮನೆ ಲಾಕ್ ಆಗಿದೆ ಸುಮಾರು ದಿನದಿಂದ, ಆ ಮನೆ ಇಲ್ಲ, ಅಕ್ಕಪಕ್ಕದ ವಿಚಾರಣೆ ಮಾಡ್ತಾರೆ, ಒಂದು ತಿಂಗಳಾಯ್ತು ಅಥವಾ ಮನೆ ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಆ ಫಾರ್ಮ್ ಅನ್ನ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿ ಇದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ, ಇಂಥ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
1: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
0: ಯಾರ ಕೈಯಲ್ಲಿಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3 ವರ್ಷ ಇಂಥ ದಿನ ಬರ್ತೀನಿ, ಸ್ಟಿಕ್ಕರ್ ಹಾಕಿ ಅಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮೇಷನ್ ಫಾರ್ಮ್ ಅಲ್ಲೂ ಬಿಎಲ್ಒ ಹೆಸರು, ಬಿಎಲ್ಒ ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು ಬಿಎಲ್ಒಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ. ಬಿಎಲ್ಒಗೆ ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರುವ ಭಾಗದಲ್ಲಿ ಜನರ ಅವರು
1: ಚಟುವಟಿಕೆ
0: ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಆ ವಿಷಯವನ್ನ ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ER, ಬಿಎಲ್ಒ ಸೂಪರ್ವೈಸರ್ ಅಂತವ್ರು ನಿಗದಿ ಮಾಡ್ತಾರೆ. ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ ಬಿಎಲ್ಒ ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ ಬಿಎಲ್ಒ ಇರ್ತದೆ. ಅದ್ರ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SAR ಉದ್ದೇಶನೂ ಅದು ಆಗಿರ್ತದೆ.
1: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರ್ ಬಿಎಲ್ಒ ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದು.
0: ನಾವು ಎನಿಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರ ಹತ್ರ ಮಾತ್ರ ವಿತರಣೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಈಗ ಎನಿಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನಿಮರೇಷನ್ ಫಾರ್ಮ್ ಅಂತ ಅಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಮತದಾರ ಉದಾಹರಣೆಗೆ ಯಾರು ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದ್ರೆ ಯಾರೊಬ್ಬರು ಎನ್ವಿಷನ್ ಫಾರ್ಮ್ ಅನ್ನ ಪಡೆದು ಸೈನ್ ಮಾಡಿ ಕೊಡಬಹುದು. ಆದ್ರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡ್ಲಿಕ್ಕೆ ಅವಕಾಶಗಳು ಇರಲ್ಲ.
1: ಅದನ್ನ ನೀವು ಬಿಎಲ್ಒ
0: ಆದ್ರೆ ಬಿಎಲ್ಒ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು ಬಿಎಲ್ಒಗೂ ಅವ್ರಿಗೂ ಇರೋ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ, ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
1: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ, ಇದು ಡೀಪ್ AI ಕೂಡ ಡೀಪ್ ಫೇಕ್ ಮಾಡುವಂತಹ ಕಾಲ, ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನು ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಹೇಳ್ಬಹುದೇನು? ಹೇಗೆ ಅಂತ ಅವಕಾಶಗಳನ್ನ ನೀವು ಹೇಗೆ ಮೊದಲೇನೆ ನಿಯಂತ್ರಣ ಮಾಡಿರ್ತೀರಿ?
0: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮ್ ಅಲ್ಲಿ ಎನ್ಮರೇಷನ್ ಫಾರ್ಮ್ ತಾವು ನೋಡಿದ್ರೆ QR ಕೋಡ್ ಒಂದು ಕಾಲಮ್ ಇರ್ತದೆ. ಆ QR ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವ್ದು ಕೋಡ್ ಆದ್ರೂ ಆ ಫಾರ್ಮ್ ಬಿಎಲ್ಒ ಆಪ್ ಅಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗುತ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡಕ್ಕೂ ಸಾಧ್ಯನೇ ಆಗುದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳಕ್ಕೂ ಆಗುದಿಲ್ಲ. ಅದರಿಂದ ಬಿಎಲ್ಒ ಕೈಯಿಂದ ಅದು ಏನ್ ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮ್ ಅನ್ನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದ್ರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ,

0: ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿಕೊಡೋಕೆ ಸಾಧ್ಯವಾಗುತ್ತಿಲ್ಲ ಅಂದ್ರೆ ಅವರು ಆನ್ಲೈನ್ ಅಲ್ಲಿ ತನ್ನ ಫಾರ್ಮ್ ಅನ್ನ ಅವರೇ ಫಿಲ್ ಮಾಡಿ ಬಿ ಎಲ್ ಓಗೆ ಅವರು ಕೊಡಬಹುದಾಗಿದೆ. ಆಧಾರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ. ಅದ ಕುರಿತ ನಾವು ಎಲ್ಲ ಮ್ಯಾನ್ಯೂಲ್ ನಾವು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ ಅವೈಲೇಬಲ್ ಇದೆ.
1: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000
0: ಬಿಎಲ್ಎಗಳು
1: ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಪಕ್ಷಗಳಿಂದ ಬಂದಿದ್ದಾರೆ ಅಂತ ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳು ಇಲ್ಲಿ ಹೇಗಿರುತ್ತೆ?
0: ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಅಂತ ಕೇಳಿದ್ರೆ ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡಕ್ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡಕ್ ಆಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೆ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನ ಬಿಎಲ್ಒ ಏನ್ ಮಾಡಬೇಕಾಗುತ್ತದೆ ಬಿಎಲ್ಎಗೆ ಕೊಡಬಹುದಾಗುತ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮ್ ಅನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಬಿಎಲ್ಎ ಕೊಡಬೇಕಾಗುತ್ತದೆ. ಅವರದು ಪಾತ್ರ ಏನಿದೆ ಅಂತ ಕೇಳಿದ್ರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದ ಬಿಟ್ಟು ಹೋಗಬಾರದು ಎಂಬ ಉದ್ದೇಶ ಇದಿರುವುದರಿಂದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ ಬಿಎಲ್ಒ ತಪ್ಪಿನಿಂದನೋ ಅಥವಾ ಬಿಎಲ್ಒ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವ್ದು ಮತದಾರ ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕು ಅವರಿಗೆ ಇರ್ತದೆ. ಮತ್ತು ನಾವು ಈ ಸಮಯದಲ್ಲಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹತ್ರ 24,000 ಬಿಎಲ್ಒಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ತಿಂಗಳ ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ ಬಿಎಲ್ಎ ಸಂಖ್ಯೆ 1,15,000. ಅದರಿಂದ ಅವ್ರಿಗೂ ಸಮೇತ ಬಹಳ ಕೋಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರದು ಅಂತ ಎಲ್ಲರೂ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರೊಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ ಬಿಎಲ್ಒ ರೀಚ್ ಆಗಕ್ ಆಗ್ತಿಲ್ಲ, ಇಂತ ಯಾವ್ದೋ ಪ್ರಕರಣ ಯಾರು ಮಿಸ್ ಆಗಬಾರ ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನ ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿಎಲ್ಎಗೆ ಎಲ್ಲರೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗದೆ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲ ಮೇಲೆ ಇರ್ತದೆ.
1: ಇಂತ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನ ಕೊಡಬಾರದು ಅಥವಾ ಮಾಹಿತಿಯನ್ನ ಕೊಟ್ಟರೆನಾದ್ರೂ ನಮ್ಗೆ ತೊಂದರೆ ಆಗುತ್ತೋ, ಈ ತರದ ಅನುಮಾನಗಳು ಇರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂತಹ ಸಂದರ್ಭನೂ ಬರಬಹುದು ಹೇಳಕ್ಕಾಗಲ್ಲ. ಅಂತ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
0: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಬಹಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಕಾಯ್ತಾರೆ, ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು ಅದನ್ನ ಡ್ರೆಸ್ ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವ ನಾವು ನೋಡಬಹುದು ಎಷ್ಟು ಜನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರ್ ಅನ್ನ, ಬೆರಳಲ್ಲಿ ಮೈ ಇರೋದನ್ನ ಎಷ್ಟು ಜನ ವಾಟ್ಸ್ಆಪ್ ಅಲ್ಲಿ ಇಟ್ಕೊಳ್ಳಿ ನಾವು ನೋಡಬಹುದು. ಸೋಶಿಯಲ್ ಮೀಡಿಯಾ, ಟಿವಿಯಲ್ಲಿ, ಮಾಧ್ಯಮದಲ್ಲಿ ಅವ್ರ ಹುಮ್ಮಸ್ಸನ್ನ ನಾವು ನೋಡಬಹುದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟ್ ಅನ್ನ ನಾನು ಚಲಾಯಿಸಬೇಕು, ಹಕ್ಕನ್ನ ಚಲಾಯಿಸಬೇಕೆಂಬಂತ ಹುಮ್ಮಸ್ ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿ ಹೆಸರು ಬೇಡ ಅಂತ ಹೇಳುವ ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಅಂತ ನಾವೇ ನಂಬುತ್ತೀವಿ.
1: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರಿ ಪ್ರಿಂಟ್, ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ ಪ್ರಿಂಟಿಂಗ್ ಹೇಳಿದ್ರೆ. 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ ಬಿಎಲ್ಒಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು ಅಥವಾ ನಂತರದ ಫಾಲೋಅಪ್ ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಬಿಎಲ್ಒಗಳು ಫಾಲೋಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನ ಬಿಡಲ್ಲ, ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನ ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ. ಅಂದ್ರೆ ಈ 1 ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೆ 1 ತಿಂಗಳ ಸಮಯ ಕೊಡ್ತೀರಾ ಸೆಪ್ಟೆಂಬರ್ 4ರವರೆಗೆ. ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದ್ರೂ ತೊಂದರೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು 1 ತಿಂಗಳು ಅವಕಾಶ.

0: ಹತ್ತಿರ. ಆನಂತರ ಅಕ್ಟೋಬರ್ ಏಳಕ್ಕೆ ಕೊನೆಯ
1: ಮತದಾರ
0: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತಹ ಈ ಪ್ರಕ್ರಿಯೆ.
2: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30 ಜುಲೈ 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು ಆಗಸ್ಟ್ 5
0: ಬಿಡುಗಡೆ ಮಾಡ್ತೀವಿ.
2: ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ, 7 ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾದ್ರೆ ಅದು ಕ್ಲೈಮ್ಸ್ ಅಬ್ಜೆಕ್ಷನ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SAR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಆಯ್ತಾರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದ್ರೆ, ಅಥವಾ ಬೇರೆ ಏನಾದ್ರು ಕಾರಣ ಏರ್ ಹೋಗಿದ್ರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನ ಪಡೆದು ದಾಖಲೆಯನ್ನ ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ ಈ ಹಂತದಲ್ಲಿ. ಯಾಕಂದ್ರೆ ನಾವು ಜೂನ್ 30 ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡ್ ಅಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನ್ ಕಾರಣಕ್ಕೆ ಬರ್ತದೆ ಅಂತ. ಯಾರು ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತ ಸಂಪೂರ್ಣ ಮಾಹಿತಿನ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೂಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳಿದ ವಿನಂತಿ ಮಾಡೋದೇನಂತ ಕೇಳಿದ್ರೆ, ಈ ಎನ್ಯುಮರೇಷನ್ ಫೇಸ್ ಅಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮ್ ಅಲ್ಲಿ ತಮ್ದು ಫೋಟೋ ತುಂಬಾ ಹಳೆಯದಿದ್ರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ದು ಮಾಹಿತಿಯನ್ನ ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರಬಹುದು, ಬೇರೆ ಇರಬಹುದು, ಅದು ಆಮೇಲೆ ವಿವರವಾಗಿ ಆಗಸ್ಟ್ 5 ಆದ ನಂತರ ಮತ್ತೆ ಮಾತಾಡೋಣ.
0: ಬೇಕಾದ ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ, ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡ್ಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರ್ಲಿ ಅಂತ.
2: ಪ್ರತಿಯೊಂದು BLO ಐಡಿ ಕಾರ್ಡ್ ಅನ್ನ ಕೊಟ್ಟಿದೀವಿ, ಎಲ್ಲ ಚುನಾವಣೆ ಆಯೋಗ ವತಿಯಿಂದ ಕೊಟ್ಟಿರುವ ಐಡಿ ಕಾರ್ಡ್ ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ, BLO ಎನ್ಯುಮರೇಷನ್ ಫಾರ್ಮ್ ಅನ್ನ ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನ ಹೆಚ್ಚು ಕಡಿಮೆ ಎಲ್ಲಾ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲಾರು ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಲಿಂಕ್ ಕೊಟ್ಟಿದೀವಿ. 59,000 BLO ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO AERO ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನ ನಾವು ವೆಬ್ಸೈಟ್ ಅಲ್ಲಿ ಹಾಕಿದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಗವನ್ನ ಪಡೆಯಬಹುದು, ಪ್ರಯೋಗವನ್ನ ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡುವ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ, ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗಬಹುದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಬೇಕಂದು ಇರಬಹುದು. ಅಂತ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ, ಅದರ ಪ್ರಯೋಜನವನ್ನ ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದ್ರೆ ಫಿಲ್ಅಪ್ ಮಾಡುವುದು ಅವ್ರು ಕನ್ನಡದಲ್ಲೂ ಮಾಡಬಹುದು, ಇಂಗ್ಲಿಷ್ ಅಲ್ಲೂ ಮಾಡಬಹುದು, ಬೇರೆ ಎಲ್ಲಾ ಭಾಷೆಯಲ್ಲೂ ಇಲ್ಲ,
0: ಇಂಗ್ಲಿಷ್
2: ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡಕ್ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 ಫಾರ್ಮ್ ಕೊಟ್ಟಿದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತನೇ ಇಟ್ಕೊಳ್ಳಿ, ಅದು BLO ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದ್ರೆ ಅದನ್ನ ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನ ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ
0: BLO
2: ಹತ್ರ. ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತದೆ, ಯಾವ್ದೋ ಒಂದು ವೋಟರ್ ಯಾವ್ದೋ ಕಾರಣದಿಂದ 3-4 ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಏನ್ ಮಾಡಬಹುದು ಅಂತ ಕೇಳಿದ್ರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲ ತಮ್ಮ ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನ ತಲುಪಿಸ್ತೀವಿ. ಆದ್ರೆ ನಾವು ಮತದಾರರಿಗೆ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ರೆ ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮ್ ಅನ್ನ ಸೈನ್ ಮಾಡಬೇಡ. ಯಾಕಂದ್ರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತಿವಿ. ಸೊ ನೀವು 3 ಹೆಸರಿಂದ ಇಟ್ಟುಕೊಳ್ಳಿ, ಅವನು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೆ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಅವಾಗ ಏನಾಗ್ತದೆ ಒಂದು ಕಡೆ ಮಾತ್ರ ಹೆಸರು ಉಳಿತೀವಿ, ಬಾಕಿ 2 ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ನೀವು 3 ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮುಲಾ ಡಿಜಿಟೈಸ್ ಆಗುವುದರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯುವ ಸಾಧ್ಯತೆ ಇರ್ತದೆ. ಯಾರ್ಯಾರು ಎಲ್ಲೆಲ್ಲಿ 1

0: ಕೊಟ್ಟಿದ್ದಾರಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಜನ್ಶಿಪ್ ತಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ರೆ ನಾನು ಶಿಕ್ಷೆಗೆ ಒಳಗಾಗಿದ್ದಂತ ಬದಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ ಹೆಸರು ಇಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ. ದಯವಿಟ್ಟು ಅದನ್ನ ಮಾಡಬಾರದು ಎಂದು ನಾನು ತುಂಬಾ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
1: ನೀವು ನಮ್ಮ ವೆಬ್ಸೈಟ್ ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ
0: ಸಿಇಒ ಕರ್ನಾಟಕ ಅಂದ್ರೆ ಸಿಇಒ ಕರ್ನಾಟಕ ಎಂದಾದ್ರೆ ಸಾಕು, ಚೀಫ್ ಕ್ಲಾಸ್ ಕರ್ನಾಟಕ ಅಂದ್ರೆ ಸಾಕು, ಮಾಡ್ಬಿಡಿ ಬರ್ತದೆ. ಎಲ್ಲಾ ಲಿಂಕ್ ಅದರಲ್ಲಿ ಕೊಟ್ಟಿದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವಿಡಿಯೋಸ್, ಫಾರ್ಮ್ ಹೇಗೆ ಫಿಲ್ ಮಾಡಬೇಕು, ಬಿಎಲ್ಒ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲಿ ಎಲ್ಲ ಬಿಎಲ್ಒ ನಂಬರ್ ಇದೆ ಅದೆಲ್ಲ, ಮತ್ತು ಇಸಿಐ ನೆಟ್ ಅಂತ ಒಂದು ಆಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಬಹಳ ಅದ್ಭುತ ಆಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸ್ ಅನ್ನ ಒಗ್ಗೂಡಿಸಿ ಒಂದು ಆಪ್ ಅಲ್ಲಿ ತಂದಿದ್ದಾರೆ. ಆಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆಪ್ ಅನುಕೂಲನ ಪಡೀಬಹುದು. ಸೊ ನಮ್ಮ ವೆಬ್ಸೈಟ್ ನ ಫಾಲೋ ಮಾಡಿದ್ರು ತಮ್ಗೆ ಎಲ್ಲಾ ಮಾಹಿತಿ ಸಿಕ್ಕೇ ಸಿಗ್ತದೆ.
1: ಈಗ ಮನೆ ಹತ್ರ ಬರ್ತಾರಲ್ಲ ನಮ್ಮ ಮತದಾರರು, ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು ಬಿಎಲ್ಒಗಳದ್ದು, ಇವ್ರ ಸಮಯನೂ ಉಳಿಬೇಕು.
0: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವ್ದು ದಾಖಲೆ ಕೇಳುವುದಿಲ್ಲ, ಅದರಿಂದ ತಾವು ಬಿಎಲ್ಒ ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವರೆಲ್ಲ ಫಾರ್ಮ್ಸ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ ಬಿಎಲ್ಒಗೆ ವಾಪಸ್ ಕೊಡಿ, ಅದರ ಬಿಎಲ್ಒಗೆ ಅನುಕೂಲ ಆಗುತ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದ್ರೂ ಇಲ್ಲಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ ಬಿಎಲ್ಒ ಬಂದಿದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರು ಸಮೇತ ನಮ್ಮ ವೋಟ್ ಲಿಸ್ಟ್ ಇಂದ ಬಿಟ್ಟು ಹೋಗೋದು ನೋಡಿಕೊಳ್ಳಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರ ಕೋರ್ತೀನಿ.
1: ಈಗ ಒಂದು ಮನೆಯಲ್ಲಿ ಒಬ್ರು ಇದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮೂರು ಫಾರ್ಮ್ ಗಳನ್ನ ಅವ್ರು ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವ್ರದೇ ಸಹಿ
0: ಆಗ್ಬಹುದು. ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕನ್ನಡ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲಾ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ 2 ಸೆಟ್ ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30 ರಿಂದ 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸ್ ಅನ್ನ ಕಳಿಸ್ಕೊಡ್ತಾ ಇದೀವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದ್ರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲೆ ಕೊಡಬೇಕೆಂಬ ಎಲ್ಲಾ ಮಾಹಿತಿಯನ್ನು ಆಗಸ್ಟ್ 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಹೇಳಿಕೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
1: ತುಂಬಾ ಸಂತೋಷ ವಿ ಅಂಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ SR ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಭದ್ರಾವತಿ ಸೇವಾ ಮಾಹಿತಿ. ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ

ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲಾ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಮಾರಣಾಂತಿಕ ಕಾಯಿಲೆ, ತೀವ್ರ ಅನಾರೋಗ್ಯ, ಸಾವು ಅಥವಾ ಇನ್ನಿತರ ಬಲವಾದ ಕಾರಣಗಳಿಂದ ಪೋಷಕರ ಆರೈಕೆಯಿಂದ ವಂಚಿತರಾದ ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಪೋಷಕತ್ವ ಯೋಜನೆಯಡಿ ಅರ್ಹ ಪೋಷಕರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಮಕ್ಕಳನ್ನು ಸಂಸ್ಥೆಯಲ್ಲಿ ಇರಿಸುವುದನ್ನು ತಪ್ಪಿಸಿ ಅವರಿಗೆ ಪರ್ಯಾಯವಾಗಿ ವಿಸ್ತೃತ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿತ ವ್ಯಕ್ತಿ ತಾತ್ಕಾಲಿಕ ಆರೈಕೆ ನೀಡುವುದು ಹಾಗೂ ಕಾರಣಾಂತರಗಳಿಂದ ದತ್ತು ಸ್ವೀಕಾರಕ್ಕೆ ಒಳಪಡಲು ಸಾಧ್ಯವಿಲ್ಲದ ಮಕ್ಕಳಿಗೆ ತಾತ್ಕಾಲಿಕ ಪೋಷಕರನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಹೆಚ್ಚಿನ ವಿವರಗಳಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಲ್ಕೊಳ ಸರ್ಕಲ್ ಶಿವಮೊಗ್ಗ. ದೂರವಾಣಿ ಸಂಖ್ಯೆ ಹೀಗಿದೆ: 0812-29-57 ಸಂಪರ್ಕಿಸಬಹುದು. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ ಕೆಲವೇ ಕ್ಷಣಗಳಲ್ಲಿ.

ಯಕ್ಷಗಾನ. ಇಂದಿನ ಪ್ರಸಂಗ ಮಗದ ವಧೆ. ನಡೆಸಿಕೊಡುವವರು ಕೃಷ್ಣ ಟಿ ಭಟ್ ಮತ್ತು ತಂಡದವರು ಕುಮಟಾದಿಂದ. ಇನ್ನು

ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. ನಾಳಿನ ಸಂಚಿಕೆಯಲ್ಲಿ ಕರ್ಜಗಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಮನಕುಲುಕುವ ಕತೆ. ಇನ್ನು 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ನಾಳಿನ ವಿಷಯ ಅಡಕೆ ಕೃಷಿಯಲ್ಲಿ ಅಂತರ ಬೆಳೆಗಳ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನ ಕೇಳುವಿರಿ. ತಜ್ಞರಾದ ಡಾಕ್ಟರ್ ರವಿರಾಜ್ ಶೆಟ್ಟಿ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿ. ಇನ್ನು 6:45 ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ನಾಳಿನ ಸಂಚಿಕೆಯಲ್ಲಿ ಬೊಜ್ಜು ನಿವಾರಣೆ ಹೇಗೆ ಎಂಬುದರ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ರಘುನಂದನ್. ಇನ್ನು 6:50 ಸುದ್ದಿ ಮಿಂಚು, 7:15 ತಂತ್ರಜ್ಞಾನ ತರಂಗ

ಇನ್ನು ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಭಾವಗೀತೆಗಳ ಕಾರ್ಯಕ್ರಮ, ಇನ್ನು 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನ ಕೇಳುವಿರಿ. ಇನ್ನು 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಗೌರಿ ಪದವನ್ನ ಕೇಳುವಿರಿ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ.

ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಭ್ರತೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ನಂತರ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಪ್ರಸ್ತುತಿ ಜಾಂಪಣ್ಣ ಆಶಯಾಳ್, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ. ನಾಳಿನ ವಿಷಯ ದೇಹದ ಅಧಿಕ ಕೊಬ್ಬು ಹಾಗೂ ಆರೋಗ್ಯಕರ ರಸಂ. ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಎಚ್ ಮೆಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. ಇನ್ನು 1:30 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳು. ಇನ್ನು ನಾಳೆ ಮಧ್ಯಾಹ್ನ 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಕನ್ನಡ ಚಿತ್ರಗೀತೆಗಳು.

0: ಇನ್ನು ನಾಳೆ ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ, 6:30 ರಸವಾರ್ತೆ. ಇನ್ನು ನಾಳೆ ಸಂಜೆ 6:51 ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಕೃಷಿ ತಾಂತ್ರಿಕ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಿವೆ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಶುಂಠಿಯಲ್ಲಿ ದುಂಡಾಣು ಮತ್ತು ಶಿಲೀಂಧ್ರ ರೋಗಬಾಧೆಯ ಹತೋಟಿ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳು, ರಾತ್ರಿ 9:30 ಕ್ರೀಡಾಲೋಕ, ನಾಳೆ ರಾತ್ರಿ 10:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ನೋಡಬಹುದು. ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5:00 ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5:00 ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.

0: ಹೊಸ ಚೌಕಟ್ಟನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 100 ದಿನಗಳ ಗರಿಷ್ಠ ಮಿತಿಯನ್ನು ಮೀರಿ 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ದ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರೆಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ಭಾರತ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸಮಗ್ರ ಹಣಕಾಸು ನಿಬಂಧನೆಗಳನ್ನು ಖಚಿತಪಡಿಸಿದೆ. 2026-27 ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ 95,692,31,00,000 ರೂಪಾಯಿಗಳ ಅನುದಾನ ಹಂಚಿಕೆಯನ್ನು ಮಾಡಿದ್ದು, ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಕ್ಕಾಗಿ ಅಂದಾಜು ವೆಚ್ಚದಲ್ಲಿ ಈವರೆಗಿನ ಅತ್ಯಧಿಕ ಹಂಚಿಕೆಯಾಗಿದೆ. ವಿಪಿಜಿರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ಲಭ್ಯವಾಗುವಂತೆ ಸರ್ಕಾರ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರಿಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರೆಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರ ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರೆಸಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಸಂಚಲನ ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು ಇನ್ನೀಗ ಕಾಣೆಯಾದ
2: ಆಕಾಶವಾಣಿ ಭದ್ರಾವತಿ. ಇಂದು ಸಂಜೆ 6:51 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಡಾ ರುದ್ರೇಗೌಡ ಬೇಸಾಯ ಶಾಸ್ತ್ರ ತಜ್ಞರು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರೊಂದಿಗೆ ನಡೆಸುವ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಆರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳು.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ, ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ. ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು

0: ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ದದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಎಫ್ ಹೆಚ್ ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಯುಮರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1,538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 12 ಲಕ್ಷಕ್ಕೂ ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ.

0: ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಯು ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100%ರಷ್ಟು ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ದ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5ನೇ ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ಆಕಾಶವಾಣಿ ಬೆಂಗಳೂರು ಕೇಳುಗರೇ, ಇನ್ನೀಗ
4: ಆಕಾಶವಾಣಿ ಭದ್ರಾವತಿ.

0: ಹಾಗಾದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿ ಕ್ಷಣಗಳು ಪ್ರಸಾರವಾಗಲಿದೆ.
5: ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಮತ್ತು ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಡಾ ರುದ್ರೇಗೌಡ ಬೇಸಾಯ ಶಾಸ್ತ್ರ ತಜ್ಞರು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ.
6: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ರುದ್ರೇಗೌಡರು ಇದ್ದಾರೆ. ಇವರು ಬೇಸಾಯ ತಜ್ಞರಾಗಿ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು 12 ವರ್ಷಗಳ ಒಂದು ಸಾರ್ಥಕ ಸೇವೆ ಸಲ್ಲಿಸ್ತಾ ಇದೆ, 12 ವರ್ಷ ಒಂದು ಸರ್ಕಾರದ ಆಡಳಿತ ಪೂರೈಸ್ತಾ ಇದೆ, ಇಂಥದ್ರಲ್ಲಿ ಏನು ಕೃಷಿ ರಂಗಕ್ಕೆ ಕೊಟ್ಟ ಒಂದು ಪ್ರಾಮುಖ್ಯತೆ ಮತ್ತೆ ಪ್ರಾಧಾನ್ಯತೆ ಕುರಿತು ಇವತ್ತು ಇವರು ಮಾಹಿತಿ ಮಾಡಿಕೊಡಲಿದ್ದಾರೆ. ಬನ್ನಿ ಈಗ ಭದ್ರಾವತಿ ಶಿವಮೊಗ್ಗ ಎಫ್ಎಂ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್.
7: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ಬೇಸಾಯ ತಜ್ಞ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ನಮ್ದು ಏನಂತಂದ್ರೆ ಕೇಂದ್ರ ಸರ್ಕಾರ ಸುಮಾರು 12 ವರ್ಷದಿಂದ ಸೇವೆ ಮಾಡ್ತಾ ಇದೆ, ರೈತರ ಸೇವೆ ಮಾಡ್ತಾ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ನಮಗೆ ರೈತರಿಗೆ ಈಗ ಬೆಂಬಲ ಬೆಲೆ ಕೊಡ್ತಾ ಇದೆ. ಸೊ ಅದು ಬಹಳ ಮುಖ್ಯ ಅಲ್ಲಿ, ಯಾಕಂದ್ರೆ ಈಗ ನಾವು ಬೇಸಾಯದ ಖರ್ಚು ನೋಡಿದಾಗ ಈಗ ಭತ್ತ ಬೆಳಿಬೇಕಾದ್ರೆ ಸುಮಾರು ನಮಗೆ 1 ಎಕರೆಗೆ ಸುಮಾರು 20-25 ಸಾವಿರ ರೂಪಾಯಿ ಬೇಕು ಭತ್ತ ಬೆಳಿಬೇಕಾದ್ರೆ. ಸೊ ನಮಗೆ ಏನಾದ್ರೂ ಮಾರ್ಕೆಟ್ ಅಲ್ಲಿ ರೇಟ್ ಚೆನ್ನಾಗಿ ಇಲ್ಲ ಅಂದ್ರೆ ನಮಗೆ ಲಾಸ್ ಆಗ್ಬಿಡುತ್ತೆ. ಸೊ ಇದೊಂದು ಒಳ್ಳೆ ಉದ್ದೇಶ ಅಂದ್ರೆ ಇದು ಎಲ್ಲಾ ರೈತರಿಗೂ ತಲುಪಬೇಕು, ಅದು ಒಂದು ನಮ್ಮ ಒಂದು ಕೋರಿಕೆ, ಈ ಒಂದು ಬೆಂಬಲದ ಬೆಲೆ. ಸೊ ಇದು ಒಂದು ಉತ್ತಮ ಯೋಜನೆ ಇದೆ ಸರ್. ಈ ಯೋಜನೆ ಪ್ರತಿಯೊಬ್ಬ ರೈತರಿಗೆ ತಲುಪಿದಾಗ ಏನಾಗ್ತದೆ, ರೈತರ ಆದಾಯವನ್ನ ಹೆಚ್ಚದಂಗಾಗ್ತದೆ. ಅದಕ್ಕೋಸ್ಕರ ಈ ಯೋಜನೆ ಪ್ರತಿಯೊಬ್ಬ ರೈತರು ತಲುಪಬೇಕು ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ನಮಗೆ ಈಗ

0: ಭೀಮಾ ಫಸಲ್ ಯೋಜನೆ ಅಂತ ಸಹ ಅದನ್ನು ಸಹ ಇಂದ ಕೇಂದ್ರ ಸರ್ಕಾರದ ಬಂದಿದೆ. ಅದು ಒಂದು ಸಹ ಉತ್ತಮ ಯೋಜನೆ. ಸೊ ಏನಂತಂದ್ರೆ ಬರಗಾಲ ಬಂತಂದ್ರೆ ಅಥವಾ ಹವಾಮಾನದಲ್ಲಿ ಬದಲಾವಣೆ ಆದಾಗ ಅಥವಾ ನಮಗೇನಾದ್ರು ಬರಗಾಲ ಬಂದ ಸೊ ಇಂಥ ಸಮಯದಲ್ಲಿ ನಾವೇನಾದ್ರು ನಾವು ಈ ಯೋಜನೆಯನ್ನ ಈಗ ಹೆಂಗ ನಾವು ಇನ್ಸೂರೆನ್ಸ್ ಆಯ್ತಲ್ಲ ಈ ತರ ಇನ್ಸೂರೆನ್ಸ್ ಮಾಡ್ಕೊಂಡ ಏನಾಗ್ತದೆ ನಮ್ ಬೆಳೆ ಲಾಸ್ ಆದಾಗ ಏನಾಗ್ತದೆ ನಾವು ಹಾಕಿದ ಖರ್ಚೆಲ್ಲ ಲಾಸ್ ಆಗಿ ಹೋಗ್ಬಿಡುತ್ತೆ ಆಕ್ಚುಲಿ. ಸೊ ಅಂತ ಸಂದರ್ಭದಲ್ಲಿ ನಾವೇನಾದ್ರು ಈ ಯೋಜನೆಯನ್ನ ಮಾಡ್ಕೊಂಡ್ರೆ ಈ ಇನ್ಸೂರೆನ್ಸ್ ಅನ್ನ ನಾವು ಮಾಡ್ಕೊಂಡ್ರೆ ಪ್ರತಿಯೊಂದು ಬೆಳೆಗೆ ಬೇರೆ ಬೇರೆ ತರದ ಅಮೌಂಟ್ ಇರ್ತದೆ ಅದನ್ನ ತುಂಬಿದ್ರೆ ನಮಗೇನಾಗ್ತದೆ ಸೊ ಇಂಥ ಸಂದರ್ಭದಲ್ಲಿ ಮಳೆ ಕಡಿಮೆ ಆದಾಗ ಅಥವಾ ಏನಾದ್ರು ಪ್ರಕೃತಿ ವಿಕೋಪ ಆದಾಗ ಸೊ ನಾವೇನಂತಂದ್ರೆ ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ ಸಹ ಏನಪ್ಪ ಹೆಚ್ಚಿನ ಒಂದು ಏನಂತಂದ್ರೆ ಹಣವನ್ನು ಪಡ್ಕೋಬಹುದು. ಸೊ ಇದೊಂದು ಉತ್ತಮ ಯೋಜನೆ. ಸೊ ಇದು ಒಂದು ಪ್ರತಿಯೊಬ್ಬ ರೈತರಿಗೂ ತಲುಪಬೇಕಂತ ಹೇಳ್ತಾ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಮ್ಮ ಇತ್ತೀಚಿನದಲ್ಲಿ ಏನಂತಂದ್ರೆ ನಮಗೆ ದ್ವಿದಳ ಧಾನ್ಯ ಉತ್ಪಾದನೆ ಹೆಚ್ಚಬೇಕಂತ. ಯಾಕಂದ್ರೆ ನಾವು ಪ್ರಮುಖವಾಗಿ ಏನಂತಂದ್ರೆ ನಾವು ಬೇರೆ ದೇಶದಿಂದ ನಾವು ಏನಂತಂದ್ರೆ ಇಂಪೋರ್ಟ್ ಮಾಡ್ತಾ ಇದ್ದೇವೆ ಅಂದ್ರೆ ಆಮದು ಮಾಡ್ತಾ ಇದ್ದೇವೆ ಇದನ್ನ ಪ್ರತಿ ವರ್ಷ. ಸೊ ನಮಗೆ ಏನಂತಂದ್ರೆ 4-5 ಟನ್ನಷ್ಟು ನಾವೇನಂದ್ರೆ ದ್ವಿದಳವನ್ನು ಬೇರೆ ದೇಶದಿಂದ ಆಮದು ಮಾಡ್ತೇವೆ. ಅದಕ್ಕೋಸ್ಕರ ಈ ಒಂದು ಭಾರತ ಸರ್ಕಾರ ಪ್ರೋತ್ಸಾಹ ಮಾಡಿದೆ, ಹೆಚ್ಚೆಚ್ಚು ರೈತರು ಈ ಒಂದು ದ್ವಿದಳವನ್ನು ಬೆಳೆಯಲಿ ಅಂತ. ಅವರಿಗೆ ಪ್ರಮುಖವಾಗಿ ಬಿತ್ತನೆ ಬೀಜ ಇರಬಹುದು, ಜೊತೆಗೆ ಜೈವಿಕ ಗೊಬ್ಬರವನ್ನು ಕೊಡ್ತಾ ಇದೆ ಆಕ್ಚುಲಿ. ಅಂದ್ರೆ ರೈತರು ಹೆಚ್ಚು ಏನಂತಂದ್ರೆ ಈ ದ್ವಿದಳವನ್ನು ಬೆಳೆಯಲಿ ಅಂತಂದು. ಯಾಕಂದ್ರೆ ನಮ್ಮ ದೇಶಕ್ಕೆ ಬೇಕಾಗಿರೋದು 23 ಮಿಲಿಯನ್ ಟನ್, ಬಟ್ ನಾವು ಬೆಳೀತಾ ಇರೋದು 18 ಮಿಲಿಯನ್, ಸುಮಾರು 4 ಮಿಲಿಯನ್ ಟನ್ ಅಷ್ಟು ನಾವು ಬೇರೆ ದೇಶದಿಂದ ಆತ್ಮಾಡೋದು. ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಯೋಜನೆ ರೈತರಿಗೆ ಏನಂತಂದ್ರೆ ಹೆಚ್ಚು ಒಂದು ಏನಂತಂದ್ರೆ ದ್ವಿದಳ ಧಾನ್ಯ ನಾವು ಹೆಸರು ಅಲಸಂದಿ ಇರಬಹುದು, ಉದ್ದು ಇರಬಹುದು, ತೊಗರಿ ಇರಬಹುದು, ಇವನನ್ನ ಬೆಳಕಂದ್ರೆ ನಾವೇ ಸ್ವಾವಲಂಬಿ ಆಗಬಹುದು ಅಂತ. ಯಾಕಂದ್ರೆ ಇದು ಒಂದು ಪ್ರಮುಖವಾದ ಆಹಾರ, ಎಸ್ಪೆಷಲಿ ನಮಗೆ ಪ್ರೋಟೀನ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಎಸ್ಪೆಷಲಿ ಸಸ್ಯಾಹಾರಿಗೆ ಒಂದು ಪ್ರಮುಖ ಆಹಾರ ಬೆಳೆ. ಸೊ ಅದಕ್ಕೋಸ್ಕರ ಇದಕ್ಕೂ ಸಹ ಏನಂತಂದ್ರೆ ಭಾರತ ಸರ್ಕಾರ ಏನಂತಂದ್ರೆ ಪ್ರೋತ್ಸಾಹ ಕೊಡ್ತಾ ಇದೆ ಆಕ್ಚುಲಿ. ಸೊ ಇತ್ತೀಚಿನದಲ್ಲಿ ಏನಂತಂದ್ರೆ ಎಣ್ಣೆಕಾಳು ಅಷ್ಟೇ, ನಾವು ಆಕ್ಚುಲಿ ನಮ್ಮಲ್ಲೂ ಸಹ ಏನಂತಂದ್ರೆ ಬೇರೆ ದೇಶದಿಂದ ಆಮದು ಮಾಡ್ತಾ ಇದೆ ಆಕ್ಚುಲಿ ಎಣ್ಣೆ ಕಾಳುಗಳನ್ನ. ಸೊ ಅದಕ್ಕೋಸ್ಕರ ಅದನ್ನು ಇಳುವರಿಯನ್ನು ಹೆಚ್ಚು ಮಾಡೋಕ್ಕೋಸ್ಕರ ಸುಧಾರಿತ ಬೇಸಾಯ ಜೊತೆಗೆ ಸೊ ರೈತರಿಗೆ ಬೀಜವನ್ನು ಕೊಡೋದ್ರಿಂದ ಜೈವಿಕ ಗೊಬ್ಬರವನ್ನು ಕೊಡೋದ್ರಿಂದ ಸಹ ಏನಂತಂದ್ರೆ ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಇತ್ತೀಚಿನದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಅಂತಂದು. ಸೊ ಏನಂತ ನಾವೀಗ ಖೇತ್ ಬಚಾವ್ ಅಂತ ಹೇಳ್ತಾವಲ್ಲ, ಮಣ್ಣಿನ ಒಂದು ಸಂರಕ್ಷಣೆ ಮಾಡಬೇಕು. ಸೊ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬೇಕು, ನಮ್ಮ ಮಣ್ಣನ್ನ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಸಹ ಏನಂತಂದ್ರೆ ಅದನ್ನ ನಾವೇನಂತಂದ್ರೆ ಫಲವತ್ತಾಗಿ ಬಿಟ್ಟು ಹೋಗ್ಬೇಕನ್ನೋಕ್ಕೋಸ್ಕರ ಈ ಒಂದು ಏನಂತಂದ್ರೆ ನೈಸರ್ಗಿಕ ಕೃಷಿ ಇರಬಹುದು ಅಥವಾ ಸಾವಯವ ಕೃಷಿ ಇರಬಹುದು. ಸೊ ಈ ತರ ನಾವು ಏನಂದ್ರೆ ಹೆಚ್ಚೆಚ್ಚು ಜೈವಿಕ ಗೊಬ್ಬರ ಬೆಳೆಸಿ ಸಾವಯವ ಗೊಬ್ಬರನ ಬೆಳೆಸಿ ಮಣ್ಣಿನ ಫಲವತ್ತತೆಯನ್ನ ನಾವೇನು ಕಾಪಾಡಬೇಕು ಅಥವಾ ಮಣ್ಣನ್ನು ಉಳಿಸಿ ಅಥವಾ ಭೂಮಿಯನ್ನು ಉಳಿಸಿ ಆಂದೋಲನ ಹಮ್ಮಿಕೊಂಡಾರ. ಸೊ ಇದು ಒಂದು ಏನಂದ್ರೆ ಉತ್ತಮ ಕಾರ್ಯ. ಸೊ ಇದು ಏನಂತ ನಮಗೇನಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ಸೊ ಈ ಯೋಜನೆಗಳು ತಲುಪಿದಾಗ ಮಾತ್ರ ನಾವು ಈ ಯೋಜನೆಗಳು ಸಾರ್ಥಕ ಆಗ್ತವೆ. ಅದರಿಂದ ಭಾರತ ಸರ್ಕಾರವೂ ಸಹ ಏನಂತಂದ್ರೆ ಈ ಕಳೆದ 12 ವರ್ಷದ ಏನಂತಂದ್ರೆ ರೈತರಿಗೆ ಎಲ್ಲವನ್ನು ಯೋಜನೆಗಳನ್ನ ತಂದು ಸೊ ರೈತರ ಒಂದು ಆದಾಯವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ನಮಗೆ ಇನ್ನೊಂದು ಏನಂತಂದ್ರೆ ನಮಗೆ ಈ ರೈತರಿಗೆ ಈ ಎಲ್ಲಾ ಯೋಜನೆಗಳು ತಲುಪಬೇಕು ಅನ್ನೋ ನಾನು ಒಂದು ಕೋರಿಕೆ ಅಂತಂದ್ರೆ ಈ ಎಲ್ಲಾ ಯೋಜನೆಗಳು ಈ ಎಸ್ಪೆಷಲಿ ಬೆಂಬಲ ಬೆಲೆ. ಸೊ ಪ್ರತಿಯೊಬ್ಬರಿಗೂ ರೈತರಿಗೆ ಬೆಂಬಲ ಬೆಲೆ ಸಿಕ್ಕಂದಾಗ ರೈತರಿಗೆ ಬಹಳ ಇಂಟ್ರೆಸ್ಟ್ ತಗೊಂಡು ಹೆಚ್ಚೆಚ್ಚು ಪ್ರಮಾಣದ ಇಳುವರಿ ಪಡ್ಕೊಂತ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಚೆನ್ನಾಗಿವೆ. ಸೊ ರೈತರು ಇದನ್ನ ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ನಮಸ್ಕಾರ.
1: ಈಗ ಏನು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯವು ಕೃಷಿ ಉಳಿಸಿ ಅಭಿಯಾನ ಖೇತ್ ಬಚಾವೋ ಆಂದೋಲನ ಅಂದ್ರೆ ಮಣ್ಣು ಪರಿಸರ ಉಳಿಸಿ ಅಂತನ್ನೋ ಒಂದು ವಿಚಾರದೊಂದಿಗೆ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಒಂದು ಅಭಿಯಾನ June 1-30 ದೇಶದ ಎಲ್ಲಾ ಒಂದು ನಗರಗಳಲ್ಲಿ ಹಳ್ಳಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಉದ್ದೇಶ ಅಂತಂದ್ರೆ ಮಣ್ಣಿನ ಒಂದು ಆರೋಗ್ಯ ಕಾಪಾಡಿಕೊಳ್ಳೋದು, ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು, ಅದರ ಒಂದು ಉಪಯೋಗ ಇದೆ, ಆಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಯಾವ ರೀತಿಯಿಂದ ನಾವು ಕಡಿಮೆ ಮಾಡಬಹುದು, ಮತ್ತೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿಗೆ ಯಾವ ರೀತಿಯಿಂದ ಉತ್ತೇಜನ ಕೊಡಬಹುದು, ಒಟ್ಟಾರೆಯಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮುಂದಿನ ಒಂದು ಪೀಳಿಗೆಗೆ ಅದು ಕೊಡುಗೆಯಾಗಿ ಕೊಡೋಕೆ ನಾವು ಅದನ್ನ ಈಗಿಂದಲೇ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ನಮ್ಗೆ ಅವ್ರದೇ ಆದ ಒಂದು ಅನುಭವದಲ್ಲಿ ನಮ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ.
0: ಇವತ್ತು ಅದೇ ನಮ್ಮ ಭಾರತ ಸರ್ಕಾರದ ಖೇತ್ ಬಚಾವ ಅಭಿಯಾನದಲ್ಲಿ ನಮ್ಮ ಒಂದು ಬೇಸಾಯ ಶಾಸ್ತ್ರದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ಈಗ ನಮ್ಗೆ ಏನಂದ್ರೆ ಭೂಮಿ ಉಳಿಸಿ ನಮಗೆ ಬಹಳ ಅತಿ ಮುಖ್ಯ. ಯಾಕಂದ್ರೆ ಭೂಮಿಯನ್ನು ಉಳಿಸ್ಬೇಕಂದ್ರೆ ನಾವು ಬಹಳ ಒಂದು ಬಹಳ ಮಹತ್ವದ ಒಂದು ಯೋಜನೆ ಇದೆ. ಯಾಕಂದ್ರೆ ಇತ್ತೀಚಿನದಲ್ಲಿ ಮನುಷ್ಯರಿಗೂ ಸಹ ಕಾಯಿಲೆ ಜಾಸ್ತಿ ಆಗ್ತದೆ. ನಾವು ಪ್ರತಿಯೊಬ್ಬ ನೋಡಿದ್ರೆ ಈಗ ನಾವು ನೋಡ್ತಾ ಇದ್ರೆ 30-40 ವರ್ಷ ಇದ್ದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಇರಬಹುದು, ಇವನ್ ಕ್ಯಾನ್ಸರ್ ಇರಬಹುದು, ಇವನ್ ಶುಗರ್ ಪೇಷಂಟ್ಗಳು ಸಹ ಬರ್ತಾ ಇದಾರೆ ಡಯಾಬಿಟಿಕ್. ಇವನ್ ನಮ್ಮ ದೇಶದಲ್ಲಿ ಹೈಯೆಸ್ಟ್ ನಾವು ಕಂಪೇರ್ ಬೇರೆ ದೇಶ ಕಂಪೇರ್ ಮಾಡಿದ್ರೆ ಒಂದು ಹಬ್ ಅಂತಾನು ಹೇಳ್ತಾರೆ ಆಕ್ಚುಲಿ ನಮ್ಮ ಒಂದು ಡಯಾಬಿಟಿಕ್ ಮತ್ತೆ ಈ ಕ್ಯಾನ್ಸರ್. ಸೊ ಆ ಒಂದು ಯಾಕೆ ಇವೆಲ್ಲಾ ರೋಗಗಳು ಮನುಷ್ಯನ ಬರೋ ಕಾರಣ ಅಂತಂದ್ರೆ ನಮ್ಮ ಭೂಮಿ ಫಲವತ್ತತೆ ಇಲ್ಲ ಅಂತ. ಸೊ ನಾವು ಈಗ ಪ್ರತಿಯೊಂದು ಬೆಳೆಯನ್ನು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ಬೆಳೆಗೂ ಬೆಳೆ ಏನಂದ್ರೆ ಕಾಯಿಲೆಗಳು ಬರ್ತಾ ಇದಾವೆ. ಈಗ ಅಡಿಕೆ ನೋಡಿದ್ರೆ ಸುಮಾರು 12 ಕಾಯಿಲೆಗಳು, ಭತ್ತಕ್ಕೂ ಬರ್ತಾ ಇದೆ, ಮೆಕ್ಕೆಜೋಳ, ಇವನ್ನ ಸಿರಿಧಾನ್ಯ ಅಂತ ಕರಿತಿದ್ದೆ ಅವಾಗ ಸಿರಿಧಾನ್ಯ

ಯಾವ ತರದ ರೋಗನು ಬರ್ತದಿಲ್ಲ ಕೀಟನು ಬರ್ತದಿಲ್ಲ. ಈ ಸಿರಿಧಾನ್ಯಕ್ಕೂ ಸಹ ಏನಂತಂದ್ರೆ ನಮಗೆ ರೋಗಗಳು ಕೀಟಗಳು ಬರ್ತವೆ. ಯಾಕೆ ರೋಗಗಳು ಕೀಟ ಬರ್ತವೆ? ಇದಕ್ಕೆ ಬೆಳೆಗಳಿಗೆ ಅಂದ್ರೆ ನಮ್ಮ ಮಣ್ಣು ಫಲವತ್ತತೆ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಭಾರತ ಸರ್ಕಾರದ ಯೋಜನೆ ನಾವೇನಂತಂದ್ರೆ ಭೂಮಿಯನ್ನ ಉಳಿಸಿ ಅಂದ್ರೆ ಭೂಮಿಯನ್ನ ಉಳಿಸಬೇಕಂತಂದ್ರೆ ನಾವು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬೇಕು. ಸೊ ಅದು ಬಹಳ ಅತಿ ಮುಖ್ಯ. ಯಾಕಂದ್ರೆ ನಮ್ಮ ಹಿಂದೆಲ್ಲ ಹಿರಿಯರು ಹೇಳೋ ಗಾದಿ, ಮನುಷ್ಯ ಸತ್ತರೆ ಮಣ್ಣಿಗೆ ಮನುಷ್ಯತ್ರ ಹೇಳಬೇಕು. ಮಣ್ಣು ಚೆನ್ನಾಗಿಲ್ಲ ಅಂತಂದ್ರೆ ನಾವು ಬೆಳೆಯನ್ನ ಬೆಳೆ ಬಹಳ ಕಷ್ಟ. ಎಂತ ನೀವೇನಂತಂದ್ರೆ ಅದಕ್ಕೋಸ್ಕರ ನಾವು ಹೇಳ್ತೇವೆ, 1 inch ಸಹ ಮಣ್ಣು ಡೆವಲಪ್ ಆದ್ರೆ, ಈ ಒಂದು ಮೇಲ್ಪದರ ಮಣ್ಣು 1 inch ಡೆವಲಪ್ ಆಗಬೇಕಾದ್ರೆ ಸುಮಾರು ಏನಂತಂದ್ರೆ 100-150 ವರ್ಷ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮಣ್ಣು ಸಂರಕ್ಷಣೆ ಮಾಡೋದು ಅತಿ ಮುಖ್ಯ. ಸೊ ಅದಕ್ಕೋಸ್ಕರ ಯಾವ ತರ ನಾವು ಸಂರಕ್ಷಣೆ ಮಾಡಬಹುದು ಅದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ರೈತರಿಗೆ ಹೇಳ್ತಾ ಇರೋದು ಏನಂತಂದ್ರೆ, ಈಗ ನಾವು ಫಸ್ಟ್ ಏನಂತಂದ್ರೆ ಒಂದು ಬೆಳೆ ಪರಿವರ್ತನೆ ಮಾಡಂತ ಹೇಳ್ತಾರೆ. ಸೊ ನಾವು ಬರೀ ಮೆಕ್ಕೆಜೋಳ ಕಂಟಿನ್ಯೂಸ್ ಭತ್ತ ಬರೀ ಒಂದೇ ದಳ ಬೆಳೆಯನ್ನು ಬೆಳೀತಾ ಇದ್ದಾಗ ನಮಗೆ ಮಣ್ಣು ಏನಂತಂದ್ರೆ ಅದರ ಒಂದು ಫಲವತ್ತತೆಯನ್ನು ಕಳ್ಕೊಂತ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬ ರೈತರಿಗೆ ಏನಂತಂದ್ರೆ ಬೆಳೆ ಪರಿವರ್ತನೆ, ಸೊ ಬೆಳೆ ಪರಿವರ್ತನೆ ಮಾಡಂದ್ರೆ ಈಗ ಏನಂತಂದ್ರೆ ಒಂದು ಉದಾಹರಣೆ ಅಂತಂದ್ರೆ ನಾವೀಗ ಮೆಕ್ಕೆಜೋಳ ಬೆಳೀತಿಳಿಕರಿ. ಸೊ ಮೆಕ್ಕೆಜೋಳ ಈಗ ಮುಂಗಾರಿನಲ್ಲಿ ಬೆಳೆತಂದ್ರೆ ನಾವು ಬೇಸಿಗೆ ಅಥವಾ ಈ ಒಂದು ಹಿಂಗಾರಿನಲ್ಲಿ ನಾವೇನಂತಾದ್ರೂ ದ್ವಿದಳ ಧಾನ್ಯ ಹೆಸರಿರ್ಬೋದು, ಅಲಸಂದಿ ಇರ್ಬೋದು, ಈವನ್ ನಾವು ಕಡಲೆ ಇರಬಹುದು, ಸೋಯಾಬೀನ್ ಇರ್ಬೋದು. ಸೊ ನಾವು ಈ ತರವನ್ನ ಬೆಳೆಯನ್ನ ಬೆಳೀತಾ ಇದ್ರೆ ಏನಾಗ್ತದೆ ಅಂದ್ರೆ ನಮಗೆ ಮಣ್ಣು ಫಲವತ್ತತೆ ಹಾಳಾಗಲ್ಲ, ಜೊತೆಗೆ ಏನಾಗ್ತದೆ ಅಂದ್ರೆ ನಮಗೆ ಈ ರೋಗ ಮತ್ತು ಕೀಟ ಬಾಧೆಯೂ ಸಹ ಏನಂತಂದ್ರೆ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ರೈತರಿಗೆ ಬೆಳೆ ಪರಿವರ್ತನೆ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಒಂದೇ ಬೆಳೆಯನ್ನು ಬೆಳೆದ್ರಿಂದ ನಮ್ಮ ಭೂಮಿ ಫಲವತ್ತತೆ ಜೊತೆಗೆ ಕೀಟ ಮತ್ತು ರೋಗದ ಸಮಸ್ಯೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ರೈತರು ದಯಮಾಡಿ ಈ ಒಂದು ಬೆಳೆ ಪರಿವರ್ತನೆ ಮಾಡಿ ಅದ ನಂತರ ನಾವೇನಂತಂದ್ರೆ ಈ ಒಂದು ರಾಸಾಯನಿಕ ಗೊಬ್ಬರದ ಬದಲಾಗಿ ಏನಂತಂದ್ರೆ ನಾವೇನಂತಂದ್ರೆ ಸಾವಯವ ಗೊಬ್ಬರವನ್ನು ಬಳಸಂತ ಹೇಳ್ತೇವೆ. ಸೊ ಬಹಳ ಸಾವಯವ ಗೊಬ್ಬರಕ್ಕೂ ಬಹಳ ಮಹತ್ವ ಇದೆ. ನಾವು ಏನಂತಂದ್ರೆ ಆಗ ಎರೆಹುಳು ಗೊಬ್ಬರ ಬಳಸಬಹುದು ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಬಳಸಬಹುದು, ಕುರಿ ಗೊಬ್ಬರ ಇರಬಹುದು, ಕೋಳಿ ಗೊಬ್ಬರ ಇರಬಹುದು, ಕಾಂಪೋಸ್ಟ್ ಗೊಬ್ಬರ ಇರಬಹುದು. ಇವೆಲ್ಲ ಏನಂತಂದ್ರೆ ಈ ರಾಸಾಯನಿಕ ಗೊಬ್ಬರದ ಬದಲಾಗಿ ಈ ಒಂದು ಸಾವಯವ ಗೊಬ್ಬರವನ್ನು ಬಳಸಬೇಕು. ಸೊ ಇದರಿಂದ ಏನಾಗ್ತೈತೆ, ನಾವು ಈ ಒಂದು ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣಿನ ಒಂದು ಭೌತಿಕ ಗುಣಧರ್ಮ ಇರಬಹುದು. ಸೊ ಏನಂತಂದ್ರೆ ಈಗ ಮಣ್ಣಿನ ಭೌತಿಕ ಗುಣಧರ್ಮ ಅಂತಂದ್ರೆ ಮಣ್ಣು ಸ್ಮೂತ್ ಆಗ್ತದ ಇರ್ತದೆ. ಆಮ್ಯಾಕ ಮುಂದೆ ಅಂದ್ರೆ ಮಣ್ಣು ನೀರನ್ನ ಚೆನ್ನಾಗಿ ನೀರನ್ನ ಹೀರ್ಕೊಳ್ತದೆ ಆಕ್ಚುಲಿ. ಸೊ ಆನಂತರ ಏನಂತಂದ್ರೆ ಮಣ್ಣಿನ ಉಸಿರಾಟ ಸಹ ಚೆನ್ನಾಗ್ತದೆ. ಸೊ ಈ ಒಂದು ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ನೋಡ್ರಿ, ಎಳುಮುಂಡಿಗೆ ರೋಗ ಅಂತ ಹೇಳ್ತಾವೆ ಅಡಿಕೆಗೆ. ಸೊ ಇವೆಲ್ಲ ಉಸಿರಾಟ ಬಂದಾದಾಗ ಸೊ ಇವೆಲ್ಲ ರೋಗಗಳು ಬರ್ತಾ ಇರ್ತವೆ ಆಕ್ಚುಲಿ. ಅದೇ ತರ ಮಣ್ಣಿನ ಒಂದು ರಾಸಾಯನಿಕ ಕ್ರಿಯೆ ಚೆನ್ನಾಗ್ತದೆ ಈ ಒಂದು ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ. ಯಾವ ತರ ಅಂತಂದ್ರೆ ಈಗ ರಸಸಾರ. ಸೊ ನಾವು ಪ್ರತಿಯೊಂದು ಬೆಳೆಯು ಎಲ್ಲಾ ತರದ ಪೋಷಕಾಂಶಗಳನ್ನು ತಗೋಬೇಕಾದ್ರೆ ನಮ್ಮ ರಸಸಾರ 6-7 ಇರಬೇಕು. ಸೊ ಅದಕ್ಕಿಂತ ಹೆಚ್ಚಾದ್ರೂ ತಗೊಳಂಗಿಲ್ಲ, ಅದಕ್ಕಿಂತ ಕಡಿಮೆ ಆದ್ರೂ ತಗೊಳಂಗಿಲ್ಲ. ಸೊ ನಾವೇನಾದ್ರೂ ಈ ಒಂದು ಸಾವಯವ ಗೊಬ್ಬರವನ್ನ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಪೋಷಕಾಂಶಗಳು ಬೆಳೆಗಳು ಚೆನ್ನಾಗಿ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ನಮಗೆ ಬೆಳವಣಿಗೆ ಮಾಡಿ ಸೊ ಉತ್ತಮ ಗುಣಮಟ್ಟದ ಇಳುವರಿನ ಪಡ್ಕೋಬಹುದು. ಸೊ ಈ ತರ ನಾವು ಆನಂತರ ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಸ್, ಸೊ ಅವು ಏನಂದ್ರೆ ಬೆಳೆಗೆ ಸಿಗಂಗ ಆಗ್ತವೆ. ಸೊ ಇನ್ನೊಂದು ನಾವೇನಂದ್ರೆ ರೈತರು ಅರ್ಥ ಮಾಡ್ಕೋಬೇಕು, ನಾವು ಯಾವುದೇ ಹಾಕಿದ ಗೊಬ್ಬರ ಬೆಳೆಗಳಿಗೆ ಸಿಗಬೇಕಾದ್ರೆ ಸೊ ಭೂಮಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಇರಬೇಕು. ಸೊ ಈ ಸೂಕ್ಷ್ಮ ಜೀವಾಣುಗಳಿದ್ರೆ ಅಷ್ಟೇ ನಾವು ಹಾಕಿದ ಗೊಬ್ಬರ ಕನ್ವರ್ಷನ್ ಆಗ್ತದೆ. ಈಗ ಸಾರಜನಕ ಹಾಕ್ತವೆ, ಅದು ಡೈರೆಕ್ಟ್ ಬೆಳೆಗಳು ತಗೊಳಂಗಿಲ್ಲ. ಸೊ ನಾವು ಬೆಳೆಗಳು ತಗೋಬೇಕಂದ್ರೆ ಹೆಂಗಂತಂದ್ರೆ ನಾವು ಹಾಕಿದ ಸಾರಜನಕ NO3 ಆಗ್ಬೇಕು. ಸೊ ಅದು ಈ ತರ N2NO3 ಅವಾಗ ಆಗ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಈ ಒಂದು ಸೂಕ್ಷ್ಮ ಜೀವಾಣುಗಳು ಬೇಕು. ಈ ಸೂಕ್ಷ್ಮ ಜೀವಾಣುಗಳು ಬದುಕಬೇಕಾದ್ರೆ ಏನ್ ಬೇಕು, ಸಾವಯವ ಗೊಬ್ಬರ ಬೇಕು. ಸೊ ಹಂಗೆ ಮನುಷ್ಯನಿಗೆ ಅಷ್ಟೇ, ನಾವು ಡೈರೆಕ್ಟ್ ಊಟ ಮಾಡಿದ ತಕ್ಷಣ ನಮ್ಮ ದೇಹಕ್ಕೆ ರಕ್ತಕ್ಕೆ ಸೇರಂಗಿಲ್ಲ ನಮ್ಮ ಆಹಾರ. ಸೊ ಅದು ಎಲ್ಲ ಕನ್ವರ್ಷನ್ ಆಗ್ತದೆ. ಹಂಗೆ ನಮ್ಮ ದೇಹದಲ್ಲಿ ಲಕ್ಷಗಟ್ಟಲೆ ಜೀವಾಣುಗ ಅದೇ ತರ ಭೂಮಿಯಲ್ಲಿ ಇದೆ. ಸೊ ಅದಕ್ಕೋಸ್ಕರ ಭೂಮಿ ಜೀವಂತವಾಗಿದ್ರೆ ಅಷ್ಟೇ ನಾವು ಹಾಕಿದ ಯಾವುದೇ ಗೊಬ್ಬರ ಇರಲಿ ಸೊ ಬೆಳೆಗೆ ಸಿಗ್ತದೆ, ಇಲ್ಲಾಂದ್ರೆ ಸಿಗಂಗಿಲ್ಲ. ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೋಬೇಕು. ಇದೇನಂದ್ರೆ ಸಾವಯವ ಗೊಬ್ಬರ ಬಳಸೋದ್ರಿಂದ ಒಂದೇನಂತಂದ್ರೆ ನಿಮಗೆ ಹೇಳಿದ ಭೌತಿಕ ಇರಬಹುದು, ಈಗ ರಾಸಾಯನಿಕ ಅಂತ ಹೇಳಿದೆ, ಇನ್ನೊಂದು ಜೈವಿಕ ಅನ್ನು ಸಹ ಹೇಳಿದೆ ನಿಮಗೆ. ಭೂಮಿಯ ಜೀವಂತವಾಗಿರಬೇಕು ಅಂದ್ರೆ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರಬೇಕು. ಅವಾಗ ಏನಾಗ್ತದೆ ಅಂದ್ರೆ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಇದ್ದಾಗ ನಾವು ಹಾಕಿದ ಗೊಬ್ಬರ ಬೆಳೆ ತಗಂತದೆ. ಅದಕ್ಕೋಸ್ಕರ ನಾವು ಭೂಮಿಯನ್ನ ಜೀವಂತ ಇಟ್ಕೋಬೇಕು. ಸೊ ಈ ತರ ಸಾವಯವ ಗೊಬ್ಬರವನ್ನ ನಾವು ಬಳಸಬಹುದು. ನಂತರ ಏನಂತಂದ್ರೆ ನಮಗೆ ಈ ಒಂದು ಜೈವಿಕ ಗೊಬ್ಬರ ಅಂತ ಬರ್ತದೆ. ಸೊ ಈಗ ಹೇಳಿದ ನಿಮಗೆ ಫಸ್ಟ್ ಬೆಳೆ ಪರಿವರ್ತನೆ ಮಾಡಿ ಸಾವಯವ ಗೊಬ್ಬರನ ಬೆಳೆಸಿ ಜೈವಿಕ ಗೊಬ್ಬರ, ಅದು ಸಹ ಏನಂತಂದ್ರೆ ನಮಗೆ ಸೂಕ್ಷ್ಮ ಜೀವಾಣುಗಳನ್ನ ತಯಾರು ಮಾಡಿದಂತ ಗೊಬ್ಬರ. ಸೊ ಇದು ಬಹಳ ಪ್ರಾಮುಖ್ಯತೆ. ನಾವೇನಂದ್ರೆ ಈಗ ಭತ್ತ ಬಿತ್ತ ಇರಬಹುದು ಅಥವಾ ಬೇರೆ ಬೇರೆ ಕ್ರಾಪ್ಗಳಿಗೆ, ಸೊ ನಾವೀಗ ದ್ವಿದಳ ಧಾನ್ಯ ಬಿತ್ತವೆ ಅಂತಂದ್ರೆ ಅದಕ್ಕೆ ರೈಸೋಬಿಯಂ ಅನ್ನ ನಾವು ಉಪಯೋಗ ಮಾಡಬೇಕು. 1 kg ಬೀಜಕ್ಕೆ 4 g ಅನ್ನ ಬೀಜೋಪಚಾರ ಮಾಡಬೇಕು. ಸೊ ಇದರಿಂದ ನಮಗೆ ಏನ್ ಲಾಭ ಅಂತಂದ್ರೆ, ಸೊ ನಮ್ಮ ನಿಸರ್ಗದಲ್ಲಿ 78% ಸಾರಜನಕ ಇರ್ತದೆ, ಅದು ಅನಿಲ ರೂಪದಲ್ಲಿ ಇರ್ತದೆ. ಸೊ ಬೆಳೆಗಳು ತಗೊಳಂಗಿಲ್ಲ, ಅದಕ್ಕೆ ಲಿಕ್ವಿಡ್ ಬೇಕು ಅಥವಾ ನೀರಿನ ತರ ಇರಬೇಕು ಅಥವಾ ಸಾಲಿಡ್ ಗಟ್ಟಿ ಇರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ರೈಸೋಬಿಯಂ ಅನ್ನ ನಾವು ದ್ವಿದಳ ಧಾನ್ಯಕ್ಕೆ, ಹೆಸರು, ಅಲಸಂದೆ, ಉದ್ದು, ಸೋಯಾಬೀನ್ ಇವಕ್ಕೆಲ್ಲ ಬೀಜೋಪಚಾರ ಮಾಡಿದ ಏನಾಗ್ತದೆ, ಬೇರಲ್ಲಿ ಗಂಟುಗಳಾಗಿ ಈ ಸಾರಜನಕವನ್ನು ಫಿಕ್ಸ್ ಮಾಡ್ತದೆ. ಸೊ ಅದಕ್ಕೋಸ್ಕರ

ನಾವು ಈ ಒಂದು 20 kg ಯೂರಿಯಾ ಗೊಬ್ಬರ ಹಾಕದ್ ಕಡಿಮೆ ಮಾಡಬಹುದು. ಸೊ ಅದೇ ತರ ಇನ್ನು ನಾವು ಏನಂತ ಇನ್ನೊಂದು ರಂಜಕ ರಕ್ಷಣ ಜೀವಿ ಅಂತ ಬರ್ತದೆ. ಸೊ ಇದನ್ನ ಎಲ್ಲಾ ಬೆಳೆಗೆ ಯೂಸ್ ಮಾಡಬಹುದು. ಸೊ ಇದನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ಈ ರಂಜಕ ಅಂತ ಇದೆಯಲ್ಲ, ಸೊ ಅದು ಇಮೊಬೈಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಭೂಮಿಯಲ್ಲಿ ಚಲನವಲ್ಲೇ ಹಾಕಲ್ಲ. ಸೊ ಅದು ಎಲ್ಲಿ ಫಿಕ್ಸ್ ಅಲ್ಲೇ ಇದ್ ಬಿಡುತ್ತೆ, ಅದು ಎಲ್ಲಿ ಹಿಡಿದುಕೊಂಡು ಹೋಗುತ್ತೆ ಅಲ್ಲೇ ಇದ್ ಬಿಡುತ್ತೆ. ಅದಕ್ಕೋಸ್ಕರ ನಾವೇನಂತಂದ್ರೆ ಈ ರಂಜಕ ರಕ್ಷಣ ಜೀವಿನ ಬೀಜೋಪಚಾರ ಮಾಡಿದ್ರೆ 1 kg ಬೀಜಕ್ಕೆ 4 g ಮಾಡಿದ್ರೆ, ಸೊ ನಮ್ಗೆ ಏನಾಗ್ತೈತೆ ಅಂದ್ರೆ ಎಲ್ಲಿ ರಂಜಕ ಇದೆ ಅಲ್ಲಿ ಬಿಡುಗಡೆ ಮಾಡಿ ಬೆಳೆ ಸಿಗ್ತೈತೆ. ಸೊ ಇದರಿಂದ ಸಹ ನಾವು ಸುಮಾರು 20 kg DAP ಗೊಬ್ಬರ ಹಾಕದ ಕಡಿಮೆ ಮಾಡಬಹುದು. ಸೊ ಈ ತರ ನಾವು ಏನಂತಂದ್ರೆ ಈ ಒಂದು ಜೈವಿಕ ಗೊಬ್ಬರನ್ನು, ಸೊ ಈ ನಮ್ಮ ಅಡಿಕೆ ಬೆಳೆ ಅಥವಾ ತೋಟಗಾರಿಕೆ ಬೆಳೆ ಇರಬಹುದು, ಸೊ ಅದಕ್ಕೆ ಅಜಿಟೋ ಬ್ಯಾಕ್ಟರ್ ಅಂತ ಬರ್ತದೆ. ಸೊ ರೈಸೋಬಿಯಂ ಬದಲಿ ಇದಕ್ಕೆ ಅಜಿಟೋ ಬ್ಯಾಕ್ಟರ್. ಮತ್ತೆ ಏನ್ ಮಾಡ್ಬೇಕಂದ್ರೆ ಈ ತರ ಏನಂತಂದ್ರೆ ಬಹುವಾರ್ಷಿಕ ಬೆಳೆ ಅಥವಾ ನಾವೇನು ತೋಟದ ಬೆಳೆಗಳಂತ ಹೇಳ್ತಾವಲ್ಲ, ಸೊ ಅದಕ್ಕೆ ಹೆಂಗ ನಾವು ಈ ಒಂದು ಜೈವಿಕ ಗೊಬ್ಬರವನ್ನು ಬಳಸ್ಬೇಕಂತಂದ್ರೆ, ಸೊ ಏನಂತಂದ್ರೆ ಈಗ ಒಂದು 100 kg ಕೊಟ್ಟಿ ಗೊಬ್ಬರಕ್ಕೆ 1 kg ನಮಗೆ ಈ ಒಂದು ಅಜಿಟೋ ಬ್ಯಾಕ್ಟರ್ ಅಂತ ಬರ್ತದೆ. ಸೊ 1 kg ನಮಗೆ ರಂಜಕ ರಕ್ಷಣ ಜೀವಿ ಬರ್ತದೆ. ಸೊ ಅದೇ ತರ ಒಂದು ಜೈವಿಕ ಪೀಡನಾಶಕ ಅಂತ ಇದೆ ಟ್ರೈಕೋಡರ್ಮ. ಸೊ ಈ ಮೂರನ್ನು ನಾವೇನಂದ್ರೆ ಒಂದು 100 kg ಕೊಟ್ಟು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಒಂದು ನೆರಳಲ್ಲಿ 10 ದಿವಸ ಇಟ್ಟು ಅದನ್ನ ನಾವು ಮತ್ತೆ ಇನ್ನೊಂದು ನಮ್ಮಲ್ಲಿ ಒಂದು 2-3 ಟನ್ನಷ್ಟು ಕೊಟ್ಟಿ ಗೊಬ್ಬರದ ಮಿಕ್ಸ್ ಮಾಡ್ಬಿಟ್ರೆ, ಇದನ್ನೇ ಒಂದು ಹಾಲಿಗೆ ಹೆಪ್ಪ ಹಾಕ್ತಲ್ಲ ಆ ತರ ಮಿಕ್ಸ್ ಮಾಡ್ಬಿಟ್ಟು, ಸೊ ನಾವೇನಾದ್ರೂ ಪ್ರತಿಯೊಂದು ಗಿಡಕ್ಕೆ ಹಾಕದ್ರೆ ಏನಾಗ್ತತಿ, ಒಂದು ಯೂರಿಯಾ ಗೊಬ್ಬರ ಹಾಕದ್ ಕಡಿಮೆ ಮಾಡಬಹುದು, ಇನ್ನೊಂದು DAP ಗೊಬ್ಬರ ಹಾಕದ್ ಕಡಿಮೆ ಮಾಡಬಹುದು. ಸೊ ಇನ್ನೊಂದು ನಮಗೆ ಈ ಅಡಿಕೆ ಇರಬಹುದು, ಬೇರೆ ಬೇರೆ ಬೆಳೆಗಳಲ್ಲಿ ಈ ಸೊರಗು ರೋಗ ಅಂತ ಬರ್ತದೆ ಅಥವಾ ಅಣಬೆ ರೋಗ ಅಂತ ಬರ್ತದೆ ಈ ಟ್ರೈಕೋಡರ್ಮ ಬಳಸೋದ್ರಿಂದ. ಸೊ ನಮಗೇನಾಗ್ತತೆ, ಒಂದು ಭೂಮಿಯಲ್ಲಿ ಏನಂತಂದ್ರೆ ಈ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತತೆ, ಈ ಒಂದು ಬೇಸಾಯದ ಖರ್ಚಲ್ಲಿ ಕಡಿಮೆ ಮಾಡ್ಕೋಬಹುದು. ಸೊ ಗೊಬ್ಬರ ಹಾಕೋದು ಸಹ ನಂತರ ನಾವು ಕಡಿಮೆ ಮಾಡಬಹುದು. ಅದೇ ತರ ಇನ್ನೊಂದು ಹಸಿರೆಲೆ ಗೊಬ್ಬರ ಅಂತ ಬರ್ತದೆ. ಸೊ ಈ ನಾವು ಒಂದು ಮಣ್ಣಿನ ಫಲವತ್ತತೆನ ಅಥವಾ ಮಣ್ಣನ್ನ ಉಳಿಸ್ಬೇಕಂತ ಅಥವಾ ಭೂಮಿನ ಉಳಿಸ್ಬೇಕಂತಂದ್ರೆ ಹಸಿರೆಲೆ ಗೊಬ್ಬರವನ್ನ ಬೆಳೆ ಅಂತ ಹೇಳ್ತೇವೆ. ಏನಂತಂದ್ರೆ ಈಗ ಅಡಿಕೆಯಲ್ಲಿ ಅಡಿಕೆ ಸಾಲಮದ್ದಲ್ಲಿ ನಾವೇನಂತರ ಸೆಣಬಿರಬಹುದು, ದಹಂಚ ಇರಬಹುದು ಅಥವಾ ಅಲಸಂದೆ ಇರಬಹುದು, ಹುರುಳಿಯನ್ನ ಬೆಳೆದು ಹೂವು ಹಾಕಿಂತ ಮುಂಚೆ ಅಲ್ಲೇ ನಾವು ಕಟ್ ಮಾಡಿ ಹಾಕಿದ್ರೆ, ಸೊ ಏನಾಗ್ತದೆ ಮಣ್ಣಿನ ಬೌದ್ಧಿಕ ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆ ಇಂಪ್ರೂವ್ ಆಗಿ ಜೊತೆಗೆ ಬೆಳೆಗೆ ರೋಗ ಮತ್ತು ಕೀಟ ತಡೆಗಳ ಶಕ್ತಿ ಸಹ ಬರ್ತದೆ. ಸೊ ಈ ತರ ನಾವು ಏನಂತಂದ್ರೆ ಆಮೇಲೆ ಹಸಿರೆಲೆ ಗೊಬ್ಬರ ಅಂತ ಬರ್ತದೆ. ಅಂದ್ರೆ ಏನಾದ್ರೂ ಈಗ ನಾವು ಬದುಗಳ ಮೇಲೆ ನಾವು ಗ್ಲಿರ್ಸಿಡೆ ಬೆಳಿತೇವೆ ಅಥವಾ ಸುಬಾಬಲ ಬೆಳಿತೇವೆ, ಹೊಂಗೆ ಇರಬಹುದು ಅಥವಾ ಇವನ್ ಕಾಡಿನ ಗಿಡಗಳಿರ್ಬೋದು, ಸೊ ಅವನು ಸಹ ನಾವು ಕಟ್ ಮಾಡ್ಕೊಂಡು 2 ಅಡಿಕೆ ಸಾಲ ಇರಬಹುದು, ಬೇರೆ ಬೇರೆ ಬೆಳೆಗಳ ಅಥವಾ ತೆಂಗಿನ ಸಾಲ ಮಧ್ಯದಲ್ಲಿ ನಾವೇನೋ ಹೊದಿಕೆ ಹಾಕಬಹುದು. ಸೊ ಇದರಿಂದ ಸಹ ಏನಂತಂದ್ರೆ ನಮಗೆ ತೇವಾಂಶದ ಜೊತೆಗೆ ನಾವು ಏನಂತಂದ್ರೆ ಭೂಮಿಗೆ ಈ ಒಂದು ಸಾವಯವ ಅಂಶವನ್ನು ಆಡ್ ಮಾಡೋದಾಗ್ತದೆ. ಹಂಗಾಗಿ ಏನಾಗ್ತದೆ, ನಾವು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬಹುದು. ಸೊ ಈ ತರ ನಾವು ಅನಂತರ ಈಗ ಜೀವಾಮೃತ ಅಂತ ಇದೆ, ಸೊ ಅದನ್ನು ಬಹಳ, ಸೊ ನಾವು ಅದನ್ನ ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗ್ತದೆ. ಸೊ ಅದನ್ನು ತಯಾರು ಮಾಡ್ಕೋಬಹುದು ಸಿಂಪಲ್. ಏನಂತ ಒಂದು 200 liter ನೀರಿಗೆ ಒಂದು 10 kg ಆಕಳ ಸಗಣೆ, ಒಂದು 10 liter ಆಕಳ ಗೋಮೂತ್ರ, ಸೊ 2 kg ಬೆಲ್ಲ, 2 kg ದ್ವಿದಳ ಹಿಟ್ಟು, ಸ್ವಲ್ಪ 1/2 kg ಮಣ್ಣನ್ನ ಆ ಹೊಲದ ಮಣ್ಣನ್ನ ಮಿಕ್ಸ್ ಮಾಡಿ ಒಂದು 6-7 ದಿವಸ ತಿರುಗಿಸ್ತಾ ಇದ್ದು ನಂತರ 6 ದಿವಸ ಆದ್ಮೇಲೆ ನಾವು ಪ್ರತಿಯೊಂದು ಗಿಡಕ್ಕೂ ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಹಾಕ್ತಾ ಇದ್ದಾಗ ಏನಾಗ್ತದೆ, ಸೊ ಅಲ್ಲಿಯೂ ಸಹ ಏನಂತರ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗಿ ಮಣ್ಣಿನ ಫಲವತ್ತತೆ ಚೆನ್ನಾಗಿ, ಸೊ ನಾವೇನಂತಾರೆ ಬೆಳೆಗಳು ಚೆನ್ನಾಗಿ ಇಳುವರಿ ಜೊತೆಗೆ ರೋಗ ಮತ್ತು ಕೀಟವನ್ನು ತಡೆಗಳ ಶಕ್ತಿ ಸಿಗ್ತದೆ ಬರುತ್ತದೆ. ಜೊತೆಗೆ ನಾವೇನಂತಂದ್ರೆ ಈ ರಾಸಾಯನಿಕ ಗೊಬ್ಬರವನ್ನ ನಾವು ಏನಂತಂದ್ರೆ ಉಳಿತಾಯ ಮಾಡಬಹುದು. ಸೊ ಇವೆಲ್ಲವನ್ನ ನಾವು ಬಳಸೋದ್ರಿಂದ, ಸೊ ನಮಗೆ ಆಗ್ಲೇ ಹೇಳಿದ ಸ್ಟಾರ್ಟಿಂಗ್ ಒಂದು ಸಾವಯವ ಗೊಬ್ಬರವನ್ನು ಬಳಸಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹಸಿರು ಗೊಬ್ಬರ, ಹಸಿರೆಲೆ ಗೊಬ್ಬರಗಳು ಮತ್ತೆ ಜೀವಾಮೃತ ಅಂತ ಬರುತ್ತದೆ ಮತ್ತೆ ಜೈವಿಕ ಗೊಬ್ಬರಗಳು, ಈ ತರ ನಾವು ಮಾಡೋದ್ರಿಂದ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಬಹುದು. ಸೊ ಅದಕ್ಕೋಸ್ಕರ ನಾವು ಇವತ್ತು ಕೇಂದ್ರ ಸರ್ಕಾರದ ಪ್ರಮುಖವಾದಂತಹ ಅಭಿಯಾನದಂತಹ ಈ ಒಂದು ಖೇತ್ ಬಚಾವು ಅಂದ್ರೆ ನಮ್ಮ ಮಣ್ಣನ್ನ ಅಥವಾ ಭೂಮಿಯನ್ನು ಉಳಿಸಬೇಕು, ಉಳಿಸಿದ್ರೆ ನಮ್ಮ ಮುಂದೆ ಪೀಳಿಗೆ ನಾವು ಬಿಟ್ಟು ಹೋಗ್ಬಹುದು. ಇಲ್ಲಾಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ನಮಗೆ ಈ ಒಂದು ಇಳುವರಿ ಕಡಿಮೆ ಜೊತೆಗೆ ಬೇಸಾಯದ ಖರ್ಚು ಸಹ ಜಾಸ್ತಿ ಆಗ್ತದೆ. ಆಮ್ಯಾಗ ನಮ್ಗೆ ಏನಾಗ್ತದೆ, ಒಂದು ಈ ಪರಿಸರ ಮಾಲಿನ್ಯ ಆಗ್ತದೆ. ಆಕ್ಚುಲಿ ನಾವು ಹೆಚ್ಚೆಚ್ಚು ಈ ರಾಸಾಯನಿಕ ಬಳಸೋದ್ರಿಂದ ಮನುಷ್ಯನಿಗೆ ರೋಗ ಬರ್ತದೆ, ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ, ಆಮ್ಯಾಕೆ ಜಾನುವಾರುಗಳ ಮೇಲೆ ಸಹ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀಳ್ತವೆ. ಅದಕ್ಕೋಸ್ಕರ ರೈತರು ತಮ್ಮ ಭೂಮಿಯನ್ನು ಉಳಿಸಬೇಕಾದ್ರೆ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳಿಗೂ ಅಥವಾ ಮುಂದಿನ ಪೀಳಿಗೂ ಮುಂದೆ ಯುವಕರಿಗೂ ಸಹ ನಾವೇನಂತಂದ್ರೆ ನಮ್ಮ ಭೂಮಿಯನ್ನು ಉಳಿಸಬೇಕಾದ್ರೆ ಈಗ ನಾ ಹೇಳಿದ ಪ್ರಕಾರ ಒಂದು ಬೆಳೆ ಪರಿವರ್ತನೆ ಜೊತೆಗೆ ನಮಗೆ ಹಸಿರೆಲೆ ಗೊಬ್ಬರಗಳಿರಬಹುದು, ಜೈವಿಕ ಗೊಬ್ಬರ ಇರಬಹುದು, ಸಾವಯವ ಗೊಬ್ಬರ ಇರಬಹುದು ಅಥವಾ ಜೀವಾಮೃತ ವನ್ನು ಬಳಸೋದ್ರಿಂದ ನಾವು ಭೂಮಿಯ ಒಂದು ಸಂರಕ್ಷಣೆ ಜೊತೆಗೆ ಹೆಚ್ಚಿನ ಆದಾಯ ಮತ್ತು ಕಡಿಮೆ ಬೇಸಾಯ ಖರ್ಚಿನಲ್ಲಿ ಜೊತೆಗೆ ನಾವೇನಂತಂದ್ರೆ ಈ ಒಂದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಸೊ ಇವತ್ತು ನಾವು ಭತ್ತದ ಬಗ್ಗೆ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಅಡಿಕೆ ಬಿಟ್ರೆ ನಾವು ಭತ್ತವನ್ನೇ ಬೆಳೀತಾ ಇದ್ದೇವೆ ಹೆಚ್ಚಾಗಿ. ಫಸ್ಟ್ ಅಂದ್ರೆ ಅಡಿಕೆ ನಂತರ ನಾವೇನಂತ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದಾಗ ಭತ್ತವನ್ನು ಸಹ ಬೆಳೀತಿದ್ದೇವೆ. ಸೊ ಭತ್ತದಲ್ಲಿ ನಾವು ಬೇರೆ ಬೇರೆ ಪದ್ಧತಿಗಳಿದೆ. ಒಂದು ನಾವೇನಂತಂದ್ರೆ ಕೈಯಿಂದ ನಾಟಿ ಮಾಡಬಹುದು, ಅಥವಾ ನಾವೇನಂತಂದ್ರೆ ಇನ್ನೊಂದು ಕುರಿಯಿಂದ ಬಿತ್ತನೆ ಮಾಡಬಹುದು, ಮಿಷನ್ ಇಂದನೂ ಸಹ ಏನಂತ ನಾವು ಬಿತ್ತನೆ ಮಾಡಬಹುದು. ಸೊ ಇತ್ತೀಚಿನ ದಿನದಲ್ಲಿ ಈ ಸೊರಬ ಏರಿಯಾದಲ್ಲಿ ಏನಂತಂದ್ರೆ ರೈತರೆಲ್ಲ ಕೂರಿಗೆ ಬಿತ್ತನೆಯಿಂದ ಮಾಡ್ತಾ ಇದಾರೆ. ಸೊ ಯಾಕೆ ನಾವು ಕೂರಿಗೆ

ಬಿತ್ತನೆ ಮಾಡ್ಬೇಕಂತಂದ್ರೆ ನಮ್ಗೆ ಏನಂದ್ರೆ ಸರಿಯಾದ ಸಮಯಕ್ಕೆ ನಾವು ನಾಟಿ ಮಾಡ್ಬೇಕಂತಂದ್ರೆ ಒಂದು ನಮ್ಮ ನೆಹರೂರು ಹೇಳ್ತಾ ಇದ್ದೆ ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಬಟ್ ಅಗ್ರಿಕಲ್ಚರ್ ಕೆನಾಟ್ ವೇಟ್ ಅಂತ. ಅಂದ್ರೆ ನಾವೇನಂತಂದ್ರೆ ಸರಿಯಾದ ಸಮಯಕ್ಕೆ ನಾವೇನಾದ್ರೂ ಕೆಲಸ ಕೃಷಿಯಲ್ಲಿ ತೊಡಗಲಿಲ್ಲ ಅಂತಂದ್ರೆ ನಮಗೆ ಹೆಚ್ಚಿನ ಇಳುವರಿ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಾವೇನಂದ್ರೆ ಬಿತ್ತನೆ ಮಾಡ್ಬೇಕು ಅಥವಾ ನಾಟಿ ಮಾಡ್ಬೇಕು. ಸೊ ನಾಟಿ ಮಾಡ್ಬೇಕಂದ್ರೆ ನಮಗೆ ಆಳುಗಳು ಬಹಳ ಬೇಕಾಗ್ತವೆ. ಸೊ ಅದಕ್ಕೆ

ಆ ಸಮಸ್ಯೆಗಳು ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಹೋಗ್ಲಾಡ್ಸೋಕ್ಕೋಸ್ಕರ ಬೇರೆ ಈಗ ನಮಗೆ ಅನುಕೂಲ ತಕ್ಕಂಗಿದ್ರೆ ಸೊ ನಾವು ಕುರಿಗೆಯಿಂದ ಬಿತ್ತನೆ ಮಾಡಬಹುದು. ಸೊ ಕುರಿಗೆಯಿಂದ ನಾವು ಹೆಂಗೆ ಈಗ ಬೇರೆ ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡ್ತಾವಲ್ಲ, ರಾಗಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಶೇಂಗಾ ಇರ್ಬೋದು, ಸೊ ಇವನ್ನೆಲ್ಲವನ್ನು ಏನಂದ್ರೆ ಕುರಿಯಲ್ಲಿ ಬಿತ್ತೇವೆ. ಸೊ ಅದೇ ತರ ನಾವು ಭತ್ತವನ್ನು ಸಹ ಏನಂತಂದ್ರೆ ನಮಗೆ ಕುರಿಯಿಂದ ಬಿತ್ತನೆ ಮಾಡಬಹುದು. ಸೊ ಇದರಿಂದ ಲಾಭಗಳೇನಂತಂದ್ರೆ ಒಂದು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ತವೆ, ಒಂದು ಇನ್ನೊಂದು ಆಳುಗಳ ಉಳಿತಾಯ ಮಾಡಬಹುದು, ಜೊತೆಗೆ ಬೀಜಗಳ ಉಳಿತಾಯ ಮಾಡಬಹುದು. ಸೊ ಈ ತರ ನಮಗೆ ಏನಂತ ಎಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿನ ಕೊರತೆ ಇದೆ, ಸೊ ಅಂತ ಸಂದರ್ಭದಲ್ಲಿ ನಾವೇನಂತಂದ್ರೆ ಈ ಕುರಿಗೆ ಬಿತ್ತನೆಯನ್ನ ನಾವು ಮಾಡಬಹುದು. ಸೊ ಅದಕ್ಕೆ ಪ್ರಮುಖವಾಗಿ ಇದರಿಂದ ಏನು ಲಾಭ ಆಗ್ತದೆ ಅಂತ, ಕುರಿಗೆ ಬಿತ್ತನೆಯಿಂದ ನಮಗೆ ಪ್ರಮುಖವಾದ ಲಾಭಗಳೇನು, ಸೊ ಒಂದೇನಂತಂದ್ರೆ ನಾವು ನೀರಿನ ಉಳಿತಾಯ ಹೇಳಿದೆ ನಿಮಗೆ. ಈಗ ಟೇಲ್ ಎಂಡ್ ಅಂತ ಹೇಳ್ತೇವೆ, ಈಗ ಎಕ್ಸಾಂಪಲ್ ಈಗ ಮಲೆಬೆನ್ನೂರು ಅಲ್ಲಿ ನೀರು ಹೋಗ್ಬೇಕಾದ್ರೆ ಲಾಸ್ಟ್ ಎಂಡಿಗೆ ನೀರು ಸೇಯಂಗಿಲ್ಲ. ಸೊ ಅಂತ ರೈತರು ಮಾಡ್ಕಂದ್ರೆ ಈ ಕುರಿಗೆ ಬಿತ್ತನೆ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ, ನೀರಿನ ಉಳಿತಾಯ ಮಾಡ್ಕೋಬಹುದು. ಸೊ ಯಾಕಂದ್ರೆ ಈಗ ನಾಟಿ ಪದ್ಧತಿಯಲ್ಲಿ ಮಾಡಿದಾಗ ನಮಗೆ 100% ನೀರು ಮೇಂಟೈನ್ ಮಾಡಲೇಬೇಕು. ಅಪ್ ಟು ಕಟಾ ಒಂದು 15-20 ವರೆಗೂ ನಾವೇನಂತಂದ್ರೆ ಸುಮಾರು 2 ಅಥವಾ 2.5 inches ನಾವೇನಂತಂದ್ರೆ ನೀರಿನ ಗದ್ದೆಯಲ್ಲಿ ನಿಲ್ಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ನಾವು ಈ ಕುರಿಯ ಬಿತ್ತನೆ ಮಾಡೋದ್ರಿಂದ ನಾವು ಸುಮಾರು ಏನಂದ್ರೆ ನೀರಿನ ಉಳಿತಾಯ ಮಾಡಬಹುದು. ಒಂದು 25-30% ನಾವೇನಂದ್ರೆ ಉಳಿತಾಯ ಮಾಡಬಹುದು. ಸುಮಾರು ನಾವು ಅಂದಾಜು ಒಂದು ಎಕರೆ ಭತ್ತವನ್ನು ಬೆಳಿಬೇಕಾದ್ರೆ 1 crore liters ಅಷ್ಟು ನೀರು ಬೇಕು. ಆದ್ರೆ ನಾವು ಏನಾದ್ರೂ ಈ ಕುರಿಯ ಬಿತ್ತನೆ ಮಾಡಿದ್ರೆ ಸುಮಾರು 40-45 lakhs ನಮಗೆ ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ಸುಮಾರು ನಾವೇನಂತಂದ್ರೆ ಇದರ ನೀರಿನ ಉಳಿತಾಯ ಮಾಡ್ಕೋಬಹುದು. ಸೊ ಅದರ ಜೊತೆಗೆ ಆಳುಗಳ ಉಳಿತಾಯ ಮಾಡಬಹುದು, ಮತ್ತೆ ಡೀಸೆಲ್ ಉಳಿತಾಯನ ಮಾಡಬಹುದು. ಯಾಕಂದ್ರೆ ನಾವೇನಂತಂದ್ರೆ ಈ ನಾಟಿ ಮಾಡ್ಬೇಕಾದ್ರೆ ನಾವೆಲ್ಲ ಏನಂತಂದ್ರೆ ಪಡ್ಲಿಂಗ್ ಮಾಡ್ತೇವೆ, ರೊಳ್ಳಿ ಹೊಡೆದ ಅಂತ ಹೇಳ್ತಾರ. ಸೊ ರೊಳ್ಳಿ ಹೊಡೆಯಕ್ ಬಹಳ ಬೇಕು ಆಕ್ಚುಲಿ, ಬೇರೆ ಬೇರೆ ಬೇಸಾಯ ಕ್ರಮಗಳನ್ನ ಅನುಸರಿಸುತ್ತೆ ಆಕ್ಚುಲಿ. ಸೊ ಹಿಂಗಾಗಿ ಇಲ್ಲಿ ಏನಿರಂಗಿಲ್ಲ, ನಾವು ಚೆನ್ನಾಗಿ ಲ್ಯಾಂಡ್ ಅನ್ನ ಪ್ರಿಪೇರ್ ಮಾಡಿ ನಂತರ ಕೂರಿಗೆಯಿಂದ ಬಿತ್ತನೆ ಮಾಡಬಹುದು. ಸೊ ಇದರಿಂದ ನಾವೇನಂತಾರ, ಸೊ ಒಂದು 15-20 liters ಸೊ ನಾವು ಡೀಸೆಲ್ ಅನ್ನ ಉಳಿತಾಯ ಮಾಡಬಹುದು. ಸಮಯದ ಉಳಿತಾಯ ಅದು ಬಹಳ ಇಂಪಾರ್ಟೆಂಟ್. ಸೊ ಈ ನಾಟಿ ಮಾಡ್ಬೇಕಾದ್ರೆ ಸುಮಾರು 5 ಆಳು ಬೇಕು ಒಂದು ಎಕರೆಗೆ. ಸೊ ಇದೇನಂದ್ರೆ ನಾವು ಕೂರಿಗೆಯಿಂದ ಒಂದು ಇಬ್ಬಳಾರ್ ಲೇಬರ್ ಇದ್ರೆ ಸುಮಾರು ದಿನಕ್ಕೆ ಒಂದು ಟ್ರ್ಯಾಕ್ಟರ್ ಇದ್ರೆ ಒಂದು 15-20 acres ಬಿತ್ತನೆ ಮಾಡ್ಕೋಬಹುದು. ಅಥವಾ ನಾವು ಈ ಒಂದು ಎತ್ತಿಂದ ಸಹ ಏನಂತಂದ್ರೆ ದಿನಕ್ಕೆ ಒಂದು 4-5 acres ಬಿತ್ತನೆ ಮಾಡೋದು. ಸೊ ಇದರಿಂದ ಏನಾಗ್ತದೆ, ನಾವು ಸಮಯ ಉಳಿತಾಯನ ಮಾಡಬಹುದು. ಜೊತೆಗೆ ರಸಗೊಬ್ಬರಗಳು ಉಳಿತಾಯ ಮಾಡಬಹುದು ಈ ಒಂದು ಕುರಿಗೆ ಬಿತ್ತನೆ ಸುಮಾರು 25-30%. ಯಾಕಂದ್ರೆ ನಾವು ನಾಟಿ ಮಾಡಿದಾಗ ನಾವು ನೀರನ್ನ ಕಂಟಿನ್ಯೂಸ್ ನಿಲ್ಸಿಬಿಡ್ತೇವೆ ಆಕ್ಚುಲಿ. ಅವಾಗ ಏನಾಗ್ತದೆ, ನಾವು ಹಾಕಿದ ಗೊಬ್ಬರ ಎಲ್ಲ ಭೂಮಿಲಿ ಹಿಂಗ್ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ರಾಸಾಯನಿಕ ಗೊಬ್ಬರನ ಉಳಿತಾಯ ಮಾಡಬಹುದು. ಸೊ ಇದಕ್ಕೆ ಬಿತ್ತನೆ ಬೀಜನ ಸಹ ಬಹಳ ಕಡಿಮೆ, 10-12 kg. ನಾವೇನಾದ್ರೂ ನಾಟಿ ಮಾಡಕ್ಕೆ ಸುಮಾರು ಎಕರೆಗೆ 25 kg ಬೇಕು. ಸೊ ಬಿತ್ತನೆ ಬೀಜಲ್ಲೂ ಸಹ ನಂತರ ಉಳಿತಾಯ ಮಾಡಬಹುದು. ಮತ್ತೆ ರೋಗ ಕೀಟದ ಬಾಧೆನೂ ಕಡಿಮೆ ಇದೆ. ಯಾಕಂದ್ರೆ ನಾವೇನ್ ಮಾಡ್ತೇವೆ, ನೀರು ನಿಲ್ಸಿಬಿಟ್ಟಾಗ ಬೇರೆ ಬೇರೆ ತರದ ಕಾರ್ಯಗಳು ಬರ್ತಾ ಇದೆ. ಹೇಳದಂಗ ಏನಂತಂದ್ರೆ ಕಂದು ಜಿಗಿಗಳು ಇರಬಹುದು, ಅಥವಾ ಕಾಂಡ ಕೊರೆ ಹುಳ ಇರಬಹುದು, ಅಥವಾ ಬೆಂಕಿ ರೋಗ ಇರಬಹುದು, ಈ ತರ ಕಾಯಿಲೆ ಬರ್ತಾ ಇದೆ. ಸೊ ಏನಂತ ನಾವೇ ಇಲ್ಲಿ ನಮಗೆ ರೋಗ ಮತ್ತು ಕೀಟ ಬಾಧೆ ಸಹ ಏನಂತಂದ್ರೆ ಈ ಕುರಿಗೆ ಬಿತ್ತಿನಿಂದ ಕಡಿಮೆ, ಮತ್ತೆ ಜೊಳ್ಳಾಗದು ಸಹ ಏನಂತಂದ್ರೆ ಕಡಿಮೆ. ಆಮೇಲೆ ಒಂದು ಬೇಸಾಯದ ಖರ್ಚು ಸಹ ಕಡಿಮೆ. ಯಾಕಂದ್ರೆ ನಮ್ಮ ನಾಟಿ ಮಾಡಬೇಕು, ಅದ್ರ ಹಳ್ಳಿ ಹೊಡಿಬೇಕು ಅಂದಾಗ ನಮಗೆ ಟ್ರ್ಯಾಕ್ಟರಿ ಜೊತೆಗೆ ನಮಗೆ ಆಳುಗಳು ಜಾಸ್ತಿ ಬೇಕಾಗ್ತವೆ. ಸೊ ಸುಮಾರು ಇದೇನಂತಂದ್ರೆ ಈ ಬೇಸಾಯದ ಖರ್ಚು. ಸೊ ಸುಮಾರು ಏನಂತಂದ್ರೆ ನಾವು ಇದಕ್ಕೆ ನಮಗೆ ಕಡಿಮೆ ಅಂದ್ರೆ ಸುಮಾರು 1 acre ₹8,000 ಬರ್ತದೆ ನಾವೇನಂತಂದ್ರೆ ಈ ಒಂದು ಕುರಿಗೆ ಬಿತ್ತನೆ ಮಾಡೋದ್ರಿಂದ. ಆದ್ರೆ ಇದನ್ನೇ ನೋಡಿದ್ರೆ ನಮಗೆ ಡಬಲ್ ಒಂದು 16-20 thousand ಬರ್ತದೆ. ಸೊ 1 acre ಏನಂತ ನಾವು ನಾಟಿ ಮಾಡೋ ಪದ್ಧತಿಯಿಂದ. ಜೊತೆಗೆ ಏನಂತ ನಾವು ಪರಿಸರವನ್ನು ಸಹ ಅಥವಾ ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡಬಹುದು. ಯಾಕಂದ್ರೆ ನಾವು ಈ ಒಂದು ರೊಳ್ಳೆ ಹೊಡೆಯಿಂದ ಭೂಮಿಯ ರಚನೆ ಹಾಳಾಗ್ಬಿಡುತ್ತೆ ಆಕ್ಚುಲಿ. ಭೂಮಿಯ ರಚನೆ ಹಾಳಾಗ್ತತಿ, ಭೂಮಿ ಬಿಕ್ಕೆಮೆ ಏನಂತ ನಾವು ಹೇಳ್ತೇವೆ ನಿಮಗೆ, ಸಲೈನು ಅಲಕ್ ಲೈನು ಈ ತರ ಅಂದ್ರೆ ಭೂಮಿ ಹಾಳಾಗ್ಬಿಡುತ್ತೆ. ಸೊ ಈ ಕುರಿಯ ಬಿತ್ತನೆ ಮಾಡೋದು ಯಾಕಂದ್ರೆ ನಾವು ನೀರು ನಿಲ್ಸಂಗೇ ಇಲ್ಲ. ಸೊ ಹಂಗಾಗಿ ಭೂಮಿ ಚೆನ್ನಾಗಿ ಗಾಳಿ ಆಡ್ತಾ ಇರ್ತೈತಿ. ಹಂಗಾಗಿ ನಾವೇನಂತಂದ್ರೆ ಭೂಮಿಯ ಒಂದೇನಂದ್ರೆ ಫಲವತ್ತತೆಯನ್ನು ಕಾಪಾಡಬಹುದು. ಸೊ ಅದಕ್ಕೋಸ್ಕರ ರೈತರು ತಮಗೆ ಏನಾದ್ರೂ ನೀರಿನ ಸಮಸ್ಯೆ ಇದ್ದಾಗ ಅಥವಾ ಆಳುಗಳ ಸಮಸ್ಯೆ ಇದ್ದಾಗ ಅಥವಾ ನಮಗೆ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೇಕಂದಾಗ ನಾವು ಕೂರಿಗೆ ಬಿತ್ತನೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳದ. ಅದಕ್ಕೋಸ್ಕರ ಈ ಒಂದು ಸದುಪಯೋಗ ಪಡ್ಕೋಬೇಕಂತ. ಸೊ ಇವತ್ತಿನ ನಮ್ದು ಒಂದು ಏನಂತಂದ್ರೆ ಮುಂಗಾರು ಬಿತ್ತನೆಯಲ್ಲಿ ಅನುಸರಿಸಬೇಕಾದಂತಹ ಬೇಸಾಯ ಕ್ರಮಗಳು ಸಹ ಅತಿ ಮುಖ್ಯ. ಯಾಕಂದ್ರೆ ನಮಗೆ ಈಗ ಮುಂಗಾರು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಯಾವ ತರದ ಬೇಸಾಯಗಳನ್ನ ಅಂದ್ರೆ ನಾವು ಭೂಮಿಯ ತಯಾರಿಕೆಯಿಂದ ಹಿಡಿದು ನಾವು ಲಾಸ್ಟ್ ಬಿತ್ತನೆ ಮಾಡಬೇಕು, ಯಾವ್ಯಾವ ಕ್ರಮಗಳನ್ನ ನಾವು ಅನುಸರಿಸಬೇಕು, ನಾವು ಅದನ್ನ ಅನುಸರಿಸಿದ್ರಿಂದ ಮುಂದೆ ಬರುವಂತಹ ಕಾಯಿಲೆ ಇರಬಹುದು ಅಥವಾ ನಮ್ಮ ಕಳೆಗಳಿರಬಹುದು ಅವನ್ನ ಯಾವ ತರ ನಿರ್ವಹಣೆ ಮಾಡೋದು ಅತಿ ಮುಖ್ಯ. ಸೊ ನಾವು ಹೇಳ್ತೇವೆ ಭೂಮಿಯನ್ನ ಚೆನ್ನಾಗಿ ತಯಾರು ಮಾಡೋಕೆ ಈಗ ಮಳೆ ಬಂದಿದೆ ಅಂತಂದ್ರೆ ಇನ್ನು ಯಾರು ಭೂಮಿಯನ್ನ ತಯಾರು ಮಾಡಲಿಲ್ಲ ಅಂದ್ರೆ ನಾವೇನಂತ ಹೇಳ್ತೇವೆ 5-bottom plow ಅಥವಾ 5-bottom plow ಮೇಲೆ ಚೆನ್ನಾಗಿ ಉಳುಮೆ ಮಾಡಿ ನಂತರ ಹರಗಿ ನಂತರ ನಾವೇನಂತಂದ್ರೆ ರೋಟೋವೇಟರ್ ಅಂದ್ರೂ ಸಹ ಏನಂತ ಒಂದ್ಸತ ರೋಟರ್ ಹೊಡೆದು ನಂತರ ನಾವು ಬಿತ್ತನೆ ಮಾಡ್ಬೇಕು. ಸೊ ಅದು ಬಹಳ ಅತಿ ಮುಖ್ಯ ಭೂಮಿಯ ತಯಾರಿಕೆಗೆ. ಸೊ ನಂತರ ನಾವು ಏನಂತಂದ್ರೆ ನಾವು ಹೇಳ್ತೇವೆ ಪ್ರತಿಯೊಂದು ಈಗ ನಾವು ಭೂಮಿಯನ್ನ ಒಂದೇನಂತರ ಫಲವತ್ತತೆ ಮಾಡ್ಬೇಕಾದ್ರೆ ಸಾವಯವ ಗೊಬ್ಬರ ಬಳಸಂತವೆ ಆಕ್ಚುಲಿ. ಅಟ್ ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದ್ರೆ ನಾವು ಸಾವಯವ ಗೊಬ್ಬರವನ್ನು ಹಾಕ್ಬೇಕು. ಸೊ ನಾವು ಯಾವುದೇ ಬೆಳೆ ಇರಲಿ, ಈಗ ನಮಗೆ ಮೆಕ್ಕೆಜೋಳ ಇರಬಹುದು, ಭತ್ತ ಇರಬಹುದು ಅಥವಾ ತೊಗರಿ ಇರಬಹುದು, ಬೇರೆ ಬೇರೆ ಬೆಳೆ ಇರಲಿ, ಸೊ ಆ ಪ್ರತಿಯೊಂದು ಬೆಳೆಗೆ ಏನಂತ ನಾವು ಸಾವಯವ ಗೊಬ್ಬರವನ್ನು ಹಾಕ್ಬೇಕು ಅಂತ ಹೇಳ್ತೇವೆ. ಸೊ ಬಿತ್ತುವಿಕಿಂತ 15 ದಿವಸ ಮುಂಚೆ ನಾವು ಬಿತ್ತುವ ಒಂದು 15 ದಿವಸ ಮುಂಚೆ ನಾವು ಸ್ಪೆಷಲಿ ಈಗ ಮೆಕ್ಕೆಜೋಳ ಇದ್ರೆ 1 acre ಸೊ 1-4 tons ಮೆಕ್ಕೆಜೋಳ

0: ನಾವು ತಗುರಿ ಹಾಕ್ತೇವೆ ಅಂದ್ರೆ ಒಂದು ಎರಡಷ್ಟು ಇದೆ, ಮತ್ತು ಭತ್ತ ಹಾಕಿದ್ರೆ ಸ್ವಲ್ಪ 3 ಟನ್ನಷ್ಟು ನಾವು ಸಾವಯವ ಗೊಬ್ಬರವನ್ನು, ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಈರುಳ್ಳ ಗೊಬ್ಬರ ಇರಬಹುದು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬೇಕು. ಸೊ ಇದರಿಂದ ನಿಮಗೆ ಲಾಭಗಳು ಬಹಳ ಇದಾವೆ. ಆಕ್ಚುಲಿ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ, ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಭೌತಿಕ ಇರಬಹುದು, ರಾಸಾಯನಿಕ ಇರಬಹುದು, ಜೈವಿಕ ಕ್ರಿಯೆ ಚೆನ್ನಾಗಿರುತ್ತೆ. ಸೊ ಇದರಿಂದ ನಮ್ಗೆ ಏನಾಗ್ತಂದ್ರೆ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ನಾವು ಹಾಕಿದ ಪ್ರತಿಯೊಂದು ಗೊಬ್ಬರವು ಸಹ ಏನಂದ್ರೆ ಬೆಳೆಗೆ ಚೆನ್ನಾಗಿ ಸಿಗ್ತದೆ. ಸೊ ಬೆಳೆಯು ಸಹ ಏನಂತಂದ್ರೆ ಕೀಟ ಮತ್ತು ರೋಗದ ಬಾಧೆಯನ್ನು ತಡೆಗಣ ಶಕ್ತಿಯು ಸಹ ಬೆಳೆಗೆ ಬರ್ತದೆ. ಸೊ ಈ ತರ ನಾವೇನಂತಂದ್ರೆ ಸಾವಯವ ಗೊಬ್ಬರವನ್ನು ಬಳಸಬೇಕು. ನಂತರ ನಾವೇನಂತಂದ್ರೆ ಬೀಜೋಪಚಾರ, ಬೀಜವನ್ನು ನಾವು ಆಯ್ಕೆ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಚೆನ್ನಾಗಿರೋ ಬೀಜವನ್ನು, ಮೊಳಕೆ ಚೆನ್ನಾಗಿ ಬರುವಂತ ಸುಮಾರು ಏನಂತಂದ್ರೆ 90 ಮೇಲೆ ಮೊಳಕೆ ಬರುವಂತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಅದಕ್ಕೆ ಯಾವುದೇ ತರದ ಒಂದು ರೋಗ ಇರಬಾರದು, ರೋಗ ರಹಿತ ಬೀಜವನ್ನು ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಕೀಟನು ಸಹ ಇರಬಾರದು, ಕೀಟದ ಒಂದು ಸಮಸ್ಯೆ ಇರಬಹುದು, ಅಂತ ಒಂದು ಏನಂತಂದ್ರೆ ನಾವು ಬಿತ್ತನೆ ಬೀಜನಕ್ಕೆ ಆಯ್ಕೆ ಮಾಡ್ಕೋಬೇಕು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಸೊ ಈಗ ನಾವು ಮೆಕ್ಕೆಜೋಳ ಇತ್ತಂದ್ರೆ ಅಥವಾ ಭತ್ತ ಇತ್ತಂದ್ರೆ ಅಥವಾ ರಾಗಿ ಇತ್ತಂದ್ರೆ ತಗುರಿ ಇತ್ತಂದ್ರೆ, ಈಗ ತಗುರಿ ಏನ್ ಬಿತ್ತವೆ ಅಂತಂದ್ರೆ ನಾವು ಹೇಳಿದ್ವಿ ನಿಮ್ಗೆ ರೈಸೋಬಿಯಂ ಅಂತ ಬರ್ತದೆ. 1 ಕೆಜಿ ಬೀಜಕ್ಕೆ 4 ಗ್ರಾಮ್ ಅನ್ನ ಬೀಜೋಪಚಾರ ಮಾಡಬೇಕು. ಜೊತೆಗೆ ರಂಜಕ ರಕ್ಷಣ ಜೀವಿ 4 ಗ್ರಾಮ್ ಮತ್ತೆ ಟ್ರೈಕೋಡ್ರಮಾ. ಸೊ ಇದರಿಂದ ಲಾಭ ಏನಂತಂದ್ರೆ ಏನಂತ ರಂಜಕ ರಕ್ಷಣ ಜೀವಿನ ಬೀಜೋಪಚಾರ ಮಾಡೋದ್ರಿಂದ ನಾವು 20 ಕೆಜಿಯಷ್ಟು ಡಿಎಪಿ ಗೊಬ್ಬರ ಉಪಯೋಗ ಮಾಡೋದು ಕಡಿಮೆ ಮಾಡಬಹುದು. ಮತ್ತೆ ಅದೇ ತರ ಏನಂತ ರೈಸೋಬಿಯಂ ಅನ್ನು ಮಾಡೋದ್ರಿಂದ ಒಂದು 20 ಕೆಜಿಯಷ್ಟು ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು. ಈ ಟ್ರೈಕೋಡ್ರಮಾ ಹಾಕೋದ್ರೆ ಈಗ ಎಸ್ಪೆಷಲಿ ನಾವು ಸೊರಗು ರೋಗ ಅಂತ ಬರ್ತಿದೆ, ಅಡಿಗೆ ಏನಂತ ನಾವು ಈ ರಾಗಿಗೂ ಸಹ ಬರ್ತಿದೆ ಅಥವಾ ಈ ತೊಗರಿ ಹೇಳ್ತಾ ಇದ್ದೀನಿ ತೊಗರಿಗೂ ಸಹ ಏನಂತಂದ್ರೆ ಈ ಒಂದು ಸೊರಗು ರೋಗ ಬರ್ತದೆ. ಸೊ ಇದನ್ನ ಉಪಯೋಗ ಮಾಡೋದ್ರಿಂದ ನಮಗೆ ಟ್ರೈಕೋಡ್ರಮ ಉಪಯೋಗ ಮಾಡೋದ್ರೆ ತೊಗರಿಗೆ ಈ ಒಂದು ಸೊರಗು ರೋಗ ಬರಲ್ಲ. ಸೊ ಈ ತರ ಪ್ರತಿಯೊಂದು ಬೆಳೆಗೆ, ಈಗ ಮೆಕ್ಕೆಜೋಳ ಇತ್ತಂದ್ರೆ ನಾವು ಸೊ ಅದಕ್ಕೆ ಬೀಜೋಪಚಾರ ಅಂತ ಹೇಳ್ತಾ ನಮಗೆ ಅಜೋಸ್ಪರ್ಲಮ್ ಅಂತ 4 ಗ್ರಾಮು, ರಂಜಕ ರಕ್ಷಣ ಜೀವಿ ಮತ್ತೆ ಟ್ರೈಕೋಡ್ರಮ. ಸೊ ಯಾಕಂದ್ರೆ ಇವನು ಉಪಯೋಗ ಮಾಡೋದ್ರಿಂದ ಗೊಬ್ಬರದ ಉಳಿತಾಯ ಜೊತೆಗೆ ನಾವು ರೋಗವನ್ನು ಹತೋಟಿ ಮಾಡಬಹುದು. ಯಾವ ತರ ನಾವು ರೋಗವನ್ನು ಹತೋಟಿ ಬಂದ್ರೆ ಈಗ ಮೆಕ್ಕೆಜೋಳಕ್ಕೆ ಟ್ರೈಕೋಡ್ರಮ ಅಂತ ಬರ್ತದೆ, ಅದರಲ್ಲಿ ಕಾಂಡ ಕೊಳೆ ರೋಗ ಅಂತ ಬರ್ತದೆ ಅಥವಾ ಸೊರಗು ರೋಗ ಅಂತ ಬರ್ತದೆ. ಸೊ ಅದನ್ನೆಲ್ಲ ನಾವು ಹತೋಟಿ ಮಾಡೋದು. ಈ ತರ ನಾವೊಂದು ಪ್ರತಿಯೊಂದು ಬೆಳೆಗೆ ಸೊ ಬೀಜೋಪಚಾರ ಯಾವುದೇ ಬೆಳೆ ಇರಲಿ ಸೊ ನಾವು ಬೀಜೋಪಚಾರ ಮಾಡೋದ್ರಿಂದ ಬಹಳ.
1: ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ, ಸಮಯ 7:20 ಆಗುತ್ತಲಿದೆ. ಈಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಮಹಿಳೆಯ ಟಿ20 ವಿಶ್ವಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯವು ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆಯಲಿದ್ದು, ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಇನ್ನು ಮುಂದೆ 7:20 ಆಟದ ಕಡೆಯವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಬಹುದು. ಇನ್ನು ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಇನ್ನು ಮುಂದೆ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತವನ್ನು ಆಲಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014ರಲ್ಲಿ ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಿ

0: ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು. ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26 ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆ ಎದುರಿಸಲು ರಾಷ್ಟದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ದ ಮತ್ತು ಕಾನೂನುಬದ್ದ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31 ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986 ಡಿಸೆಂಬರ್ನಲ್ಲಿ ಆರ್ಮಿಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತೀಯ ಸೇನೆಯ ಯುದ್ದ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ದ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16 ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳು

0: ಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ದ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, ಎಫ್ಎಟಿಎಫ್ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ದ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೊ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೊ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ದ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ನಾರ್ವೆ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19ರಂದು ಆರಂಭವಾಗಲಿದ್ದು ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೊ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಕೆಲವರೇ ಈಗ ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಲಂಡನ್ನ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಟಿ20 ಮಹಿಳಾ ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯುವುದು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಎಂದಿನ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಿ ಆನಂದಿಸಿ.
2: If a batter is struggling and gets out, a new batter comes in, there could probably be an improvement in the run rates.
3: Aisa laga tha, khas taur par jab Campbell khelne ke liye aayi, do bade stroke lagaye unhone. Lekin ek ke baad ek, do wicket girne ke baad ek pressure to anavashyak taur par unhone od hi liya hai. Kyunki runs bhi nahi ban rahe aur do wicket bhi chale gaye. Agar runs bante to shayad behtar sthiti hoti. Molyneux ko yahan par safalta mili aur ek achhi safalta. Stephanie Taylor aayi hain.

ಆತ್ಮೀಯ ಕೇಳುಗರಿಗೆ ರೇಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ಕ್ರಿಕೆಟ್ ಬರ್ತಾ ಇದೆ ಅಂತ ಹೇಳ್ತಿದ್ರೆ, ಹಾಗಾದ್ರೆ ಈ ತರಲೆ ಪ್ರಶ್ನೆಗಳು ಹಾಗೂ ಬುದ್ಧಿವಂತ ಉತ್ತರಗಳನ್ನ ಕಾರ್ಯಕ್ರಮನ ಮುಂದುವರ್ಸೋದು ಬೇಡ, ಬರೀ ಚಿತ್ರಗೀತೆಗಳನ್ನ ಕೇಳಿ ರೇಡಿಯೋ ಕೇಳ್ತಾ ಖುಷಿಯಾಗಿರ್ರಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಿಂದಾಸ್ ಚಿತ್ರದ ಗೀತೆ. ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ, ಕೇಳಿಬರುವಂತಹ ಸ್ವರಗಳು ಉದಿತ್ ನಾರಾಯಣ್ ಹಾಗೂ ಸೌಮ್ಯ ರಾವ್ ಅವರ ಧ್ವನಿಗಳಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಇರುವುದೆಲ್ಲವ ಪಿಟ್ಟು ಚಿತ್ರದ ಗೀತೆ. ಈ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ, ಸಂಗೀತ ಹೆಗಡೆ ಹಾಗೂ ಶಾಶ್ವತಿ ಕಶ್ಯಪ್ ಅವರ ಧ್ವನಿಗಳಲ್ಲಿ ಕೇಳೋಣ.

ಒಂದು ಸಂದೇಶ ಬಂದಿದೆ, ಆ ಸಂದೇಶವನ್ನ ಓದಿದ ನಂತರ ಮುಂದಿನ ಗೀತೆಗೆ ಹೋಗೋಣ ಅಂತ. ಸರ್, ಸೂಪರ್ ಹಾಡುಗಳು, ಪ್ರಶ್ನೆ ಉತ್ತರ ಕಾರ್ಯಕ್ರಮ ಚೆನ್ನಾಗಿತ್ತು ಸರ್, ಆದರೆ ರೇಡಿಯೋ ಸರಿಯಾಗಿ ಬರ್ತಿಲ್ಲ ಸರ್ ಅಂತ ಹೇಳಿದರೆ ನಾಗರಾಜ್ ಕೆ, ಮಮತಾ, ಸೂರಜ್, ಭದ್ರಾವತಿ, ಮಳೆನಳ್ಳಿಯಿಂದ. ಅದಕ್ಕೆ ನಮ್ಮ ಕೇಳುಗರಿಗೆ ತೊಂದರೆ ಆಗುತ್ತೆ, ಸರಿಯಾಗಿ ಕೇಳಲ್ಲ ಪ್ರಶ್ನೆಗಳು ಅಥವಾ ಉತ್ತರ ಕಳಿಸೋದಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳಿ ಕಾರ್ಯಕ್ರಮನ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಚಿತ್ರಗೀತೆಗಳನ್ನ ಕೇಳಿ ಆನಂದಿಸಿ ರೇಡಿಯೋ ಕೇಳ್ತಾ ಇರ್ರಿ, ಭದ್ರಾವತಿ ಆಕಾಶವಾಣಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ. ಈ ಗೀತೆಗೆ ಜುದಯ್ ಸ್ಯಾಂಡಿ ಅವರ ಸಂಗೀತ ಸಂಯೋಜನೆ, ಸಂಜಿತ್ ಹೆಗಡೆ ಹಾಗೂ ಸಂಗೀತ ರವೀಂದ್ರನ್ ಅವರ ಧ್ವನಿಗಳಲ್ಲಿ.

ಆತ್ಮೀಯ ಕೇಳಿದರೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಿಳಿ ಹೆಂಡತಿ ಚಿತ್ರದ ಗೀತೆ. ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ, ಕಸ್ತೂರಿ ಶಂಕರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ.

ಸವಿನೆನಪು ಹಳೆಯ ಕನ್ನಡ ಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ಬಿಡುಗಡೆಯ ಪೀಡಿ ಚಿತ್ರದ ಗೀತೆ. ರಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಈ ಗೀತೆ.

ಮುಂದಿನ ಗೀತೆ ಭರ್ಜರಿ ಬೇಟೆ ಚಿತ್ರದ ಗೀತೆ. ಇಳಿಯರಾಜ ಅವರ ಸಂಗೀತ ಸಂಯೋಜನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಈ ಗೀತೆ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ ವಿಜಯ ಆನಂದ್ ಅವರ ಸಂಗೀತ ಸಂಯೋಜನೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಧ್ವನಿಗಳಲ್ಲಿ.

ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: 13,000 booth-level officers will visit every household till the 29th of next month to distribute a pre-printed enumeration form in duplicate to all existing electors for verification and updation. The U.S. Supreme Court has struck down President Donald Trump's executive order aimed at ending birthright citizenship, reaffirming the long-standing interpretation that nearly everyone born in the United States is automatically granted U.S. citizenship. In the FIFA World Cup 2026, the match began Ivory Coast and Norway in underway in Texas. And that's the end of the news bulletin.
1: ಆಕಾಶವಾಣಿ ಭದ್ರಾವತಿ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ. ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:20 ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.

ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ. ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:20. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.